ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 18ನೇ ದಿನ, ಅಂದರೆ 2026 ಇಸವಿಯ ಜೂನ್ ತಿಂಗಳ 8ನೇ ತಾರೀಕು ಸೋಮವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯದ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸುಷ್ಮಾವಿ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಅನ್ನ ಬೆಂದರೆ ತಿನ್ನಲು ಯೋಗ್ಯ, ಮನುಷ್ಯ ನೊಂದರೆ ಬದುಕಲು ಯೋಗ್ಯ ಎಂದಿದ್ದಾರೆ ಗೌತಮ ಬುದ್ಧ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯದ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಭಾರತಿ ವಸ್ತ್ರದ್ ಅವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದುವಿನಲ್ಲಿ ಮಿದುಳಿನ ಗಡ್ಡೆಗಳು ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮಗಳ ಕುರಿತು ಡಾಕ್ಟರ್ ಮಂಜುಳಾ ನಂದಿ ಅವರಿಂದ ಮಾಹಿತಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ದಾರ, ಭಾಗವಹಿಸುತ್ತಾರೆ ಡಾಕ್ಟರ್ ರೇಷ್ಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಮತ್ತು 8:30 ಚಿತ್ರಗೀತೆಗಳು, 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಆಕಾಶವಾಣಿ ಕೇಂದ್ರ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ 10:05 ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಮೂಡಿ ಬರಲಿದೆ. 11:00 ಜನಪದ ಗೀತೆಗಳು, 11:30 ಕಾರ್ಯಕ್ರಮ ಮಾಹಿತಿ ಕಣಜ. ಇನ್ನು ಮದಕರಿ ಪ್ರಸಾರದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸ್ವಪ್ನ ಕಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷ್ ರಾಜ್ ಕೆ ಅವರೊಂದಿಗೆ ಮಾತುಕತೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ, ಪಿಎಂ ಸೂರ್ಯಾಗರ್ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 to 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ಯುವತರಂಗ. 2026 ಸಾಲಿನ ಕೇಂದ್ರ ಬಜೆಟ್ ಕುರಿತು ಯುವ ಪ್ರತಿಭೆ ವೈಷ್ಣವಿ ಅವರಿಂದ ಮಾಹಿತಿ ಹಾಗೂ ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವ ಜನರಲ್ಲಿ ನೈತಿಕ ಶಿಕ್ಷಣ ಕುರಿತು ಭಾಷಣ. 6:15 ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ನೀಲಾಬಾಯಿ ಹಾಗೂ ಸಂಗಡಿಗರಿಂದ ಸೇವಾಲಾಲ್ ದೇವರ ಕುರಿತು ಪದ. 6:51

ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 92 ವಿಷಯ ವಿಶ್ವ ಧೂಮಪಾನ ನಿಷೇಧ ದಿವಸ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು, 8 ಜನರಂಜನೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ನಾಟಕ ಮಗಳು ಮನೆಯ ಬೆಳಕು, 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮ, 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಕೇಳುವಿರಿ. ಇದುವರೆಗೂ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯವಾಗುತ್ತಲಿದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಕೇಳುಗರೆ, ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕಬಿನಿ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಸುಮಾರು 2500 ವರ್ಷಗಳಷ್ಟು ಪುರಾತನವಾದ ಇತಿಹಾಸವನ್ನು ಹೊಂದಿರುವ ರವಿ ರಾಮೇಶ್ವರನ ದೇಗುಲದ ಕುರಿತು ಕಿರುಮಾಹಿತಿ. ಪೊನ್ನಾಟದ ಅರಸರಾದ ರಾಮವರ್ಮನ ಕಾಲದಲ್ಲಿ ಈ ಆಲಯವನ್ನು ನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಕಬಿನಿ ಜಲಾಶಯದ ನಿರ್ಮಾಣದಿಂದಾಗಿ ಸುತ್ತಲಿನ 33 ಹಳ್ಳಿಗಳು ಜಲಾವೃತವಾಗಲು ಈ ದೇಗುಲ ಮಾತ್ರ ಮುಳುಗಡೆಯಾಗದೆ ಹಾಗೆಯೇ ಉಳಿಯಿತು ಎನ್ನುವುದು ಈ ಕ್ಷೇತ್ರದ ಪ್ರಖ್ಯಾತಿಗೆ ಕಾರಣವಾಗಿದೆ. ಸುತ್ತಲೂ ನೀರಿನಿಂದ ಆವೃತವಾದ ಈ ಕ್ಷೇತ್ರವು ಹಲವು ವರ್ಷಗಳ ಹಿಂದೆ ಕಿತ್ತೂರು ಬಳಗದವರು ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಮನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಅಗ್ನಿಸ್ತಂಭವ ಬಲ್ಲವೆಂಬರಯ್ಯ, ಅನ್ನವನು ಇಕ್ಕುವರಯ್ಯ, ಅಗ್ನಿಸ್ತಂಭವ ಬಲ್ಲವರೆಂಬರಯ್ಯ ಎನ್ನುವ ಸಿದ್ದರಾಮೇಶ್ವರ ಅವರ ವಚನಕ್ಕೆ ಧ್ವನಿಯಾಗಿದ್ದಾರೆ ವಿನುತಾ ಬೂದಿಹಾಳ್.

ಸ್ನೇಹಿತರೆ, ಪುರಾಣಗಳ ಪ್ರಕಾರ ಕಪಿಲ ಮಹರ್ಷಿಗಳು ಈ ಸ್ಥಳದಲ್ಲಿ ವಾಸ ಮಾಡಿ ತಪಸ್ಸನ್ನ ಆಚರಿಸಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ದೇಗುಲದ ಗರ್ಭಗುಡಿಯಲ್ಲಿರುವ ಶಿವನ ಲಿಂಗವು ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿತವಾದ ಲಿಂಗವಾಗಿದ್ದು ಚತುಷ್ಪಾಣಿ ಪೀಠದ ಮೇಲೆ ಶಿವನ ಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ಕ್ಷೇತ್ರದಲ್ಲಿ ರವಿರಾಮೇಶ್ವರನ ಜೊತೆಗೆ ಬಲಮುರಿ ಮಹಾಗಣಪತಿ, ಸೂರ್ಯನಾರಾಯಣ, ಕಾರ್ತಿಕೇಯ, ರಂಗನಾಥ ಸ್ವಾಮಿ, ಆಂಜನೇಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ದಕ್ಷಿಣಮೂರ್ತಿ, ಚಂಡಿಕೇಶ್ವರ, ನಾಗದೇವತೆ ಅಮ್ಮನವರು ಹಾಗೂ ನವಗ್ರಹಗಳ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಈ

ಜೀವನದಲ್ಲಿರುವ ನಂದಿಯ ಕಿವಿಯ ಬಳಿ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಹೇಳಿಕೊಂಡರೆ ಮನದ ಅಭಿಷ್ಟಗಳೆಲ್ಲವೂ ಸಿದ್ಧಿಯಾಗುತ್ತವೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಇದೀಗ ಕೇಳಿ ವರದ ವಿಠಲರ ಕೃತಿ, ಹಾಡಿದ್ದಾರೆ ವಿ ಶಶಿಧರ್. ದಾಸನೆನಿಸು ಜೀಯ ಶ್ರೀ ವರದೇಶ ವಿಠಲನ ದಾಶರಥಿಯೇ ಎನ್ನಾಶ ಕಳೆದು.

ಕೇಳುಗರೆ, ನಿತ್ಯವೂ ಪೂಜೆಗೊಳ್ಳುತ್ತಿರುವ ರವಿ ರಾಮೇಶ್ವರ ದೇವರಿಗೆ ಪ್ರತಿ ಹುಣ್ಣಿಮೆಯಂದು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತೆ. ಕಾರ್ತಿಕ ಮಾಸದಂದು ದೀಪೋತ್ಸವ, ಶಿವರಾತ್ರಿಯ ಸಮಯದಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತೆ. ಈ ಸಮಯದಲ್ಲಿ 3 ದಿನಗಳ ಕಾಲ ಜಾಗರಣ, ಜಾತ್ರಾ ಮಹೋತ್ಸವ ಹಾಗೂ ತೆಪ್ಪೋತ್ಸವಗಳನ್ನು ನಡೆಸಲಾಗುತ್ತೆ. ಇನ್ನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಕೂಡ ಈ ದೇವನನ್ನು ಪೂಜಿಸಿ ದಕ್ಷಿಣಕ್ಕೆ ಪ್ರಯಾಣ ಮಾಡಿದನು ಎಂದು ಇಲ್ಲಿನ ಸ್ಥಳ ಮಹಾತ್ಮೆಯಲ್ಲಿ ತಿಳಿಸಲಾಗಿದೆ. ಸೂರ್ಯವಂಶದವನಾದ ಶ್ರೀರಾಮನು ಈ ದೇವನನ್ನು ಪೂಜಿಸಿದ ಕಾರಣ ಈ ಕ್ಷೇತ್ರಕ್ಕೆ ರವಿರಾಮೇಶ್ವರ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತೆ. ಅನುದಿನವೂ ಅಭಿಷೇಕ ಸಹಿತ ಪೂಜೆಗೊಳ್ಳುತ್ತಿರುವ ಈ ರಾಮೇಶ್ವರನು ಮಂದಹಾಸದಿಂದ ಕೂಡಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ. ರವಿ ರಾಮೇಶ್ವರನು ನೆಲೆ ನಿಂತಿರುವ ಈ ಪುಣ್ಯಕ್ಷೇತ್ರವು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಕಿತ್ತೂರು ಎಂಬ ಗ್ರಾಮದಲ್ಲಿದೆ. ಈ ದೇಗುಲವು ಮೈಸೂರಿನಿಂದ 66 ಕಿಲೋಮೀಟರ್, HD ಕೋಟೆಯಿಂದ 23 ಕಿಲೋಮೀಟರ್, ಸರಗೂರಿನಿಂದ 15 ಕಿಲೋಮೀಟರ್, ಚಿತ್ರದುರ್ಗದಿಂದ 300 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಕೂಡ ರವಿ ರಾಮೇಶ್ವರನು ನೆಲೆ ನಿಂತಿರುವ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಓಂ ನಮೋ ಮೃಡೇಶ ಲಿಂಗಾಯ ಪರಂಜ್ಯೋತಿ ಸ್ವರೂಪನೆ ಸಚ್ಚಿದಾನಂದ ಮೂರ್ತಯೇ ಈ ಭಕ್ತಿಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ. ರಚನೆ ಪ್ರಸನ್ನ ಅವರದು.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಮೂಡಿ ಬಂದಿತ್ತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ವಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ.

0: ವಸ್ತ್ರದ್ ಅವರಿಂದ.
1: ಮಾನವನು ಸಮಾಜ ಜೀವಿಯಾಗಿದ್ದು ಹಲವು ಬಗೆಯ ಸಂಬಂಧಗಳು ಅವನ ಜೀವನಕ್ಕೆ ಬುನಾದಿಯಾಗಿವೆ. ಒಂದು ಸಮಾಜವು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದಾಗ ಅದಕ್ಕೆ ತನ್ನದೇ ಆದ ಶಿಸ್ತು, ನೀತಿ, ನಡೆ, ನುಡಿಗಳು ಅವಶ್ಯಕವಾಗುತ್ತವೆ. ತತ್ವ ಪದಕಾರರು ಸಾಮಾಜಿಕ ಸಂಬಂಧವನ್ನು ನೀತಿಯ ಚೌಕಟ್ಟಿನಲ್ಲಿ ಗುರುತಿಸಲು ಪ್ರಯತ್ನಿಸಿದ್ದಾರೆ. ಅಂತೆಯೇ ಮಡಿವಾಳಪ್ಪನವರು ಮಾನವನ ಮಹತಿಯನ್ನು ಸಾಧಿಸಲು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದ್ದು ಹೀಗೆ: ಕಳ್ಳತನ ಮಾಡಬಾರದು ಎಲೆಮನವೇ, ಸುಳ್ಳತನ ಹೇಳಬಾರದು ಎಲೆಮನವೇ, ಬಲ್ಲಂತ ಜ್ಞಾನಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನಬಾರದು ಎಲೆಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆಮನವೇ. ಅಷ್ಟೇ ಅಲ್ಲದೆ ನಡೆ ನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಅದೇ ರೀತಿ ಬಸವಲಿಂಗ ಶರಣರು ಕೂಡ ಭೋಗ ತ್ಯಾಗ ಮಾಡಿದವರಲ್ಲಿ, ನಾಯಿಯಂತೆ ಬೊಗಳುವವರಲ್ಲಿ, ಕಳ್ಳತನ ಮಾಡುವವರಲ್ಲಿ, ಚಾಡಿ ಹೇಳುವವರಲ್ಲಿ ಹೋಗಬಾರದೆಂದು ವಿಧಿ ನಿಷೇಧಗಳನ್ನು ಗುರುತಿಸಿದ್ದಾರೆ. ಇದೇ ಬಗೆಯಲ್ಲಿ ಶಿಶುನಾಳ ಶರೀಫ ಸಾಹೇಬರು ಕೂಡ ಹೆಣ್ಣು, ಹೊನ್ನು, ಮಣ್ಣು ಮನುಷ್ಯನ ವೈರಿಗಳಲ್ಲ, ಅರಿತು ಅವುಗಳನ್ನು ಬಳಸಿದರೆ ಅವು ಗುರು ಕೊಟ್ಟ ಕಣ್ಣು ಎಂದು ನುಡಿದಿದ್ದಾರೆ. ಸಹವಾಸ ದೋಷದಿಂದ ಮನುಷ್ಯನು ಕೆಡುವ ಬಗೆಯನ್ನು ಕುರಿತು ಕೈವಾರ ನಾರಾಯಣಪ್ಪನವರು ಬಹು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಕರ್ಪೂರದ ಸುವಾಸನೆಯು ಉಪ್ಪಿನೊಂದಿಗೆ ಬೆರೆತಾಗ ಕೆಟ್ಟು ಹೋಗುವಂತೆ ದುರ್ಜನರ ಸಹವಾಸದಿಂದ ಸಜ್ಜನರೂ ಕೆಡುತ್ತಾರೆಂಬುದನ್ನು ಹೇಳಿದ್ದಾರೆ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ. ದುಷ್ಟರಿಗೆ ತಿಳಿ ಹೇಳುವುದು ಹಾವಿಗೆ ಸಕ್ಕರೆ ಎರದಂತೆಯೇ ಸರಿ, ಅದರ ವಿಷವೇನೂ ಹೋಗದೆಂದು ತಿಳಿ ಹೇಳಿದ್ದಾರೆ. ತತ್ವ ಪದಕಾರ ಆಶಯವನ್ನು ವರ್ಣ ಪದ್ಧತಿಯನ್ನು ಮೀರಿ ನಿಂತು ಸರ್ವ ಧರ್ಮಗಳ ಸಾಮರಸ್ಯದಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿದೆ. ಅದಕ್ಕಾಗಿಯೇ ಕೆಲವರು ತಮ್ಮ ಮತಗಳಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಪಥವನ್ನು ಹಿಡಿದರೆ ಕೆಲವರು ಅನ್ಯ ಮತಗಳನ್ನು ಪ್ರವೇಶಿಸುವುದರ ಮುಖಾಂತರ ಪಾರಮಾರ್ಥಿಕ ಪಥವನ್ನು ಹಿಡಿದಿದ್ದಾರೆ. ಆದರೆ ಅವರ ಗುರಿ ಷಟ್ಭ್ರಮೆಗಳಿಂದ ಜೀವಿಗಳನ್ನು ಮುಕ್ತರನ್ನಾಗಿಸಿ ದೈವ ಸಾಕ್ಷಾತ್ಕಾರಕ್ಕೆ ಬಾಗಿಲು ತೆರೆಯುವುದಾಗಿದೆ. ಅಂದವಾದ ಶ್ರೀ ಗಂಧ ಗಿಡದೊಳು ಎಂಬ ಅಜ್ಞಾತ ತತ್ವ ಪದಕಾರನ ಹಾಡಿನಲ್ಲಿ ಅಲ್ಲಮ ಪ್ರಭುವು ಅಲ್ಲಮ ಸಾಹೇಬನೆಂದು ಉಲ್ಲೇಖಗೊಂಡಿದ್ದಾನೆ. ಜಂಗಮನಾದ ಮೇಲೆ ಮನವಲಿಂಗವ ಮಾಡಿಕೊಂಡಿರಬೇಕು ಎಂದು ಜಲಾಲ ಸಾಹೇಬರು ಪರಮತ ಸಹಿಷ್ಣುತೆಗೆ ತೋರು ಬೆರಳಾಗಿದ್ದಾರೆ. ಅಂತೆಯೇ ಅವರು ಸಬ್ ಕಹತೆ ಈಶ್ವರ ಅಲ್ಲ, ಇದರ ಬೇಷ್ ಯಾರಿಗೆ ತಿಳಿಯಲಿಲ್ಲ. ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡ್ರಿ ಜಾತಿಶೀಲ, ಗುರಿ ಮಡಿವಾಳನ್ನು ಹೊಕ್ಕರೆ ಪಹಲೆ ತೊಳೆಯಬೇಕ್ರಿ ಒಳಗಿನ ಮೈಲ ಎಂದು ಹಿಂದೂ ಮುಸ್ಲಿಂ ಧರ್ಮೀಯರಿಬ್ಬರಿಗೂ ಸಂಬೋಧಿಸಿ ನುಡಿದಿರುವ ಈ ಮಾತುಗಳಲ್ಲಿ ಮತೀಯ ಸಾಮರಸ್ಯದ ಅನುಕರಣೀಯ ಮಾದರಿಗಳನ್ನು ಅವಲೋಕಿಸಬಹುದಾಗಿದೆ. ಅಲ್ಲವೇ ಕನ್ನಡ ಹಾಗೂ ಉರ್ದು ಭಾಷೆಗಳ ಬೆರಿಕೆಯಲ್ಲಿಯೂ ಭಾಷಾ ಸಾಮರಸ್ಯದ ಮನೋಭಾವವನ್ನು ಕಾಣಬಹುದಾಗಿದೆ. ಸರ್ವಧರ್ಮ ಸಮನ್ವಯದ

ಹರಿಕಾರರಾದ ಶಿಶುನಾಳ ಶರೀಫ ಸಾಹೇಬರು ಸರ್ವ ಧರ್ಮಗಳ ಅಧಿದೇವತೆಗಳನ್ನು ಕುರಿತು ಮಂಗಳ ಪದ್ಯ ರಚಿಸಿದ್ದಾರೆ. ಅಂತೆಯೇ ಹಾವು ತುಳಿದನೆ ಮಾನಿನಿ ಹಾವು ತುಳಿದನೆ ಎಂಬ ತತ್ವ ಶೈವ ವೈಷ್ಣವರಿಗೆ ಶಿವ ಸರ್ವೋತ್ತಮ ಮತ್ತು ವಿಷ್ಣು ಸರ್ವೋತ್ತಮ ಎಂಬ ಪರಸ್ಪರ ವಿರುದ್ಧವಾದದ ಮೇಲೆ ಬಳಕೆಯಾಗಿರುವ ಹಾವು ಪರಿಹರಿಸಬಹುದಾಗಿದೆ. ಹಾಗೆ ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸುತ್ತಾ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?

0: ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸುತ್ತಾ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?
1: ಇದುವರೆಗೂ ಭಾರತಿ ವಸ್ತ್ರದವರಿಂದ ಚಿಂತನವನ್ನು ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ದರಾ ಬೇಂದ್ರೆಯವರ ರಚನೆಯ ದೇಶಭಕ್ತಿ ಗೀತೆಯನ್ನ ಕೇಳೋಣ ಸಮೂಹಗಾನದಲ್ಲಿ.

0: ಆಕಾಶವಾಣಿ ಚಿತ್ರದುರ್ಗ 102.6 FM ಇದೀಗ ರೈತರಿಗೆ ಸಲಹೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ಅಡಿಕೆಯಲ್ಲಿ ಹೆಚ್ಚಾಗಿ ಬಾಧಿಸುತ್ತಿರುವಂತಹ ಕೆಂಪು ನುಸಿ, ಈ ಒಂದು ಕೀಟ ಮತ್ತು ಅದನ್ನ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಬರ ಅಂತಲೇ ನಾವು ಅನ್ಕೋತೀವಿ, ಯಾಕಂದರೆ ಕಂಪ್ಲೀಟ್ ಡ್ರೈ ಇದೆ, ಟೆಂಪರೇಚರ್ 40 ಡಿಗ್ರಿ ದಾಟಿದ್ದಾವೆ. ಸೊ ಇದರಲ್ಲೂ ಸಹಜವಾಗಿ ಮೊನ್ನೆ ಬಂದಂಥ ಬೇಸಿಗೆ ಮಳೆಗೆ ಈ ಒಂದು ಬಿಸಿಲು ಎರಡೂ ಸೇರಿಕೊಂಡು ಅಡಿಕೆ ತೋಟಗಳಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಬಾಧೆ ಕಂಡು ಬರ್ತಾ ಇದೆ. ಅದು ಸಣ್ಣ ಸಸಿಯಿಂದ ಹಿಡಿದು 20-30 ಅಡಿ ಇರುವಂಥ ತೋಟಗಳಲ್ಲೂ ಕೂಡ ನಮಗೆ ಈ ಕೆಂಪು ನುಸಿ ಬಾಧೆ ತೀವ್ರವಾಗಿ ಕಂಡು ಬಂದು ಗರಿಗಳು ಹಳದಿಯಾಗುವಂಥದ್ದು ಮತ್ತು ಅದರ ಮೇಲೆ ಒಣಗೋ ಸ್ಥಿತಿಗೆ ತಲುಪಿರುವಂಥ ಮರಗಳು ಕಂಪ್ಲೀಟ್ ಎಲ್ಲ ಗರಿಗಳನ್ನು ಸುಟ್ಟೋದಂಗೆ ಕಾಣಿಸ್ತಿರುವಂಥ ಬಾಧೆಗಳನ್ನ ನಾವು ಇವತ್ತು ತೋಟಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂತ ನೋಡಿದಾಗ ನಮಗೆ ಎಲೆ ಕೆಳಗಡೆ ಈ ಕೆಂಪು ನುಸಿಗಳು ಹೆಚ್ಚಾಗಿ ಕಂಡು ಬಂದಿರುವಂಥದ್ದು. ಸೊ ಇದರದ್ದು ನೋಡೋದಾದರೆ ನೀವು ಗರಿ ಕೆಳಗಡೆ ನಮ್ಮ ಹೆಬ್ಬೆರಳನ್ನ ಅದನ್ನು ತೆಗೆದು ನೋಡಿದಾಗ ಕೆಂಪು ಬಣ್ಣದಲ್ಲಿ ನಮಗೆ ಕೈಗೆಲ್ಲ ಅಂಟು ಬರೋದನ್ನು ನಾವು ಗಮನಿಸ್ಬೋದು. ಈ ರೀತಿ ಇದ್ದಾಗ ಅದು ಕೆಂಪು ನುಸಿ ಬಾಧೆಗೆ ತುತ್ತಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಗುರುತು ಸಿಗುವಂಥದ್ದು. ನಂತರ ಇದು ಬಾಧೆ ಏನಪ್ಪ ಅಂತಂದರೆ ಮರಿ ಮತ್ತು ಪ್ರೌಢ ಎರಡೂ ಹುಳುಗಳು ಎಲೆ ಕೆಳಗಡೆ ಕುಂತು ರಸ ಕುಡಿಯೋದ್ರಿಂದ ಮೊದಲನೇದಾಗಿ ಎಲೆ ಮೇಲೆ ಮಚ್ಚೆಗಳು ಕಂಡು ಬರ್ತವೆ, ಸಣ್ಣ ಸಣ್ಣ ಮಚ್ಚೆಗಳು ಕಂಡು ಬಂದು ತದನಂತರ ಎಲೆ ಹಳದಿ ಆಗುವಂಥದ್ದು, ತದನಂತರ ಕಂಪ್ಲೀಟ್ ಸುಟ್ಟೋಗುವಂಥದ್ದು, ಎಲೆ ಸುಟ್ಟಿ ಹೋಗಿ ಒಣಗೋದಂಗೆ ಆಗ್ಬಿಡುವಂಥದ್ದು. ಬಟ್ ಇದನ್ನು ನಾವು ದೂರದಿಂದ ನೋಡಿದಾಗ ಏನೋ ರೋಗ ಬಂದಿದೆ ಅನಿಸುತ್ತೆ, ಬಟ್ ಇದು ರೋಗದಿಂದ ಬಾಧೆ ಅಲ್ಲ. ಈ ಒಂದು ನುಸಿಯಿಂದ ನಮಗೆ ರಸ ಇರೋದರಿಂದ ಗರಿಗಳು ಒಣಗ್ತಿರುವಂಥ ಲಕ್ಷಣಗಳು ನಮಗೆ ಕಂಡು ಬರುತ್ತವೆ. ಸೊ ಇದನ್ನು ಹತೋಟಿ ಹೇಗೆ ಮಾಡೋದು ಅಂತ, ಸೊ ಸಾಧಾರಣವಾಗಿ ಜೋರು ಮಳೆ ಬಂದರೆ ಈ ನುಸಿ ತನಗೆ ತಾನೇ ಹತೋಟಿ ಆಗ್ಬಿಡುತ್ತೆ. ಬಟ್ ಈ ಒಂದು ಒಣಸ್ಥಿತಿಯಲ್ಲಿ ಕಂಪ್ಲೀಟ್ ಶಕೆ ಇದ್ದು ಡ್ರೈ ಇರೋದ್ರಿಂದ ನಮಗೆ ಈ ನುಸಿ ಕಾಟ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕು. ಇಲ್ಲಾಂದರೆ ಕಂಪ್ಲೀಟ್ ಮರದಲ್ಲಿರುವಂಥ ಅಷ್ಟು ಎಲೆಗಳು ಸುಟ್ಟೋದಂಗಾಗಿ ಒಣಗೋದಂಗಾಗಿ ಹಸಿರಿನಂಶ ಕಡಿಮೆ ಆಗೋದ್ರಿಂದ ಆಹಾರ ಉತ್ಪತ್ತಿ ಕಡಿಮೆ ಆಗಿ ಬಂದಿರುವಂಥ ಫಸಲು ಕೂಡ ಉದುರಿ ನಮಗೆ ಇಳುವರಿ ನಷ್ಟ ಆಗುವಂಥ ಸಂಭವಗಳು ಕೂಡ ಕಂಡು ಬರ್ತವೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಯಾವುದೋ ಒಂದೊಂದು ಎಲೆಗಳು ಕೆಳಗಿನ ಎಲೆಗಳಲ್ಲಿ ನುಸಿ ಬಾಧೆ ಕಂಡು ಬಂದಿದ್ರೆ ಅಂಥ ಎಲೆಗಳನ್ನ ಬೇಕಂತ ತೆಗೆದು ಸುಟ್ಟಾಕ್ಬೋದು. ತದನಂತರ ನಮ್ಮಲ್ಲಿ ನೀರಿನ ಅವಕಾಶ ಇದ್ದರೆ ಜೋರಾಗಿ ಗಿಡಗಳ ಮೇಲೆ ನೀರಿನ ಸಿಂಪಡಣೆ ಮಾಡೋದ್ರಿಂದ ನುಸಿ ಬಾಧೆನ ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದರೆ ನುಸಿನಾಶಕಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಿರೋದ್ರಿಂದ ನೇರವಾಗಿ ನುಸಿನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಮಗೆ ಸೂಕ್ತವಾಗಿರುವಂಥ ನುಸಿನಾಶಕ ಅಂತ ನೋಡೋದಾದರೆ ಫೆನಜಾಕ್ವಿನ್ ಅಂತೇಳಿ, ಸೊ ಇದನ್ನು 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವಂಥದ್ದು, ಅಥವಾ ಸ್ಪೈರೋಮೆಸಿಫಿನ್ ಅಂತ ಸಿಗುತ್ತೆ ಅದನ್ನು 1 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವಂಥದ್ದು, ಅಥವಾ ಊಮೈಟ್ ಪ್ರೊಪಾರ್ಗೈಟ್ ಅಂತೇಳಿ ಇದನ್ನು 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ. ಬಟ್ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು, ನುಸಿಗಳು ಎಲೆ ಕೆಳಗಡೆ ಇರೋದ್ರಿಂದ ನಾವು ಔಷಧಿನ ಅಥವಾ ಕೀಟನಾಶಕನ ಸಿಂಪಡಣೆ ಮಾಡ್ತೀನಿ ಅಂತಂದರೆ ಎಲೆ ಕೆಳಗಡೆ ಚೆನ್ನಾಗಿ ಬೀಳೋ ಥರ ನಾವು ಸಿಂಪಡಣೆ ಮಾಡಿದಾಗ ನುಸಿಗಳು ಒಂದೇ ಸಿಂಪಡಣೆಯಲ್ಲಿ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅಥವಾ ಜೋರು ಮಳೆ ಹೇಳ್ದಂಗೆ ಮುಂದೆ ಒಂದು 15-20 ದಿವಸ ಆದಮೇಲೆ ಜೋರು ಮಳೆ ಬಂದರೆ ಕಂಟ್ರೋಲ್ ಆಗ್ತವೆ, ಬಟ್ ಅಷ್ಟೊತ್ತಿಗೆ ನಮ್ಮಲ್ಲಿ ತೀವ್ರತೆ ಜಾಸ್ತಿ ಆದರೆ ನಷ್ಟ ಜಾಸ್ತಿ ಆಗೋ ಸಂಭವದಿಂದ ಈ ಒಂದು ಹಂತದಲ್ಲಿ ಈಗ ನುಸಿ ಬಾಧೆ ಏನಾದರೂ ಹೆಚ್ಚಾಗಿ ಕಂಡು ಬಂದಿದ್ರೆ ಒಂದು ನುಸಿನಾಶಕನ ಸಿಂಪಡಣೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
0: ಇದುವರೆಗೂ ರೈತರಿಗೆ ಸಲಹೆಯನ್ನ ಕೇಳಿದಿರಿ.

ಆತ್ಮೀಯ ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ

2022 ಪ್ರಸಾರವಾಗಲಿದೆ. ವಿಷಯ ವಿಶ್ವ ಧೂಮಪಾನ ನಿಷೇಧ ದಿವಸ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೌಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.

ಆಕಾಶವಾಣಿ ಚಿತ್ರದುರ್ಗ 102.6 FM ಇದೀಗ ಪೋತಿ ನರಸಿಂಹಾಚಾರ್ ಅವರ ರಚನೆಯ ಭಾವಗೀತೆಯನ್ನ ಕೇಳೋಣ. ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ

0: ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಇದೀಗ ಆರೋಗ್ಯ ಬಿಂದುವಿನಲ್ಲಿ ಮೆದುಳಿನ ಗಡ್ಡೆಗಳು ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮಗಳ ಕುರಿತು ಮಾಹಿತಿ ಡಾಕ್ಟರ್ ಮಂಜುಳಾ ನಂದಿ ಅವರಿಂದ.
1: ಮಿದುಳಿನ ಗಡ್ಡೆ ಅಂದ ತಕ್ಷಣ ಸಾಮಾನ್ಯರಲ್ಲಿ ಒಂದು ತರಹದ ಹೆದರಿಕೆ ಮೂಡುವುದು ಸಹಜ. ಏಕೆಂದರೆ ಜನಸಾಮಾನ್ಯರು ವಿಚಾರ ಮಾಡುವುದೇನೆಂದರೆ ಅದು ಕ್ಯಾನ್ಸರ್ ಗಡ್ಡೆ ಅಂತ. ಆದರೆ ಮಿದುಳಿನ ಎಲ್ಲಾ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಾಗಿರುವುದಿಲ್ಲ. ಮಿದುಳಿನ ಗಡ್ಡೆ ಎಂದರೆ ಮಿದುಳಿನಲ್ಲಿ ಜಾಗವನ್ನು ಆಕ್ರಮಿಸಿ ಮತ್ತು ಬೆಳೆಯುವ ಗಡ್ಡೆ. ಅದು ಯಾವುದೇ ಕಾರಣದಿಂದ ಇರಬಹುದು. ಅಂತಹ ಗಡ್ಡೆ ಅಂದರೆ ಸ್ಪೇಸ್ ಆಕ್ಯುಪೈನ್ ಲಿಜನ್ಗೆ ಬ್ರೈನ್ ಟ್ಯೂಮರ್ ಅಂತ ಹೇಳುತ್ತೇವೆ. ಇವು ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ತರಹದ ರೋಗ ಲಕ್ಷಣಗಳನ್ನು ತೋರಿಸುತ್ತವೆ. ಬ್ರೈನ್ ಟ್ಯೂಮರ್ ಯಾವುದೇ ವಯಸ್ಸಿನಲ್ಲಿ ಆಗಬಹುದು, ಆದರೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ 3-12 ವರ್ಷದ ಒಳಗಿನ ಹಾಗೂ ವಯಸ್ಕರಲ್ಲಿ 55-65 ವರ್ಷದವರೆಗೆ ಕಂಡುಬರುತ್ತದೆ. ಬ್ರೈನ್ ಟ್ಯೂಮರ್ ಅನ್ನು 2 ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಒಂದು ಕ್ಯಾನ್ಸರ್, ಇನ್ನೊಂದು ಉರಿಯೂತ ಇನ್ಫ್ಲಾಮೇಟರಿ. ಅದರಲ್ಲಿ ಬ್ಯಾಕ್ಟೀರಿಯಾದಿಂದ ಕೀವು ತುಂಬಿರಬಹುದು, ಪರಾಣುಜೀವಿಗಳಿಂದ ಮತ್ತು ಫಂಗಸ್ನಿಂದ. ಈ ರೋಗಕ್ಕೆ ಕಾರಣಗಳು ಅನೇಕ ಹಾಗೂ ಅಸ್ಪಷ್ಟ, ನಿರ್ಧರಿಸಲು ಅತಿ ಕಷ್ಟ. ಕೆಲವು ಕ್ಯಾನ್ಸರ್ಗಳಿಗೂ ಮತ್ತು ಕ್ಯಾನ್ಸರ್ ಕಾರಕ ವಸ್ತುಗಳಿಗೂ ಸಂಬಂಧವನ್ನು ಗುರುತಿಸಲಾಗಿದೆ. ಆದರೂ ಕೆಲವು ರೀತಿಯ ಕ್ಯಾನ್ಸರ್ಗಳ ಕಾರಣಗಳು ಇನ್ನೂ ನಿಗಡ. ಪರಿಸರ, ಆಹಾರದ ಪದ್ಧತಿಗಳು ಹಾಗೂ ರೀತಿ ನೀತಿಗಳು, ಜೀವನ ಶೈಲಿ, ವರ್ಣತಂತುಗಳು ಕ್ಯಾನ್ಸರ್ಗಳಿಗೆ ಹೆಚ್ಚುವರಿ ಕಾರಣಗಳಾಗಿವೆ. ಇವುಗಳ ಜೊತೆಗೆ ಆನುವಂಶಿಕತೆ, ಪದೇ ಪದೇ ಎಕ್ಸರೇ ತೆಗೆಯುವುದರಿಂದ ತಲೆಬುರುಡೆ ಗಾಯಗಳು, ಇವೆಲ್ಲವೂ ಕ್ಯಾನ್ಸರ್ ಮೂಲದ ಬ್ರೈನ್ ಟ್ಯೂಮರ್ಗೆ ಕಾರಣಗಳು. ಇನ್ಫ್ಲಾಮೇಟರಿ ಮೂಲಕ್ಕೆ ಬ್ಯಾಕ್ಟೀರಿಯಾ ಆದ ಸ್ಟ್ರೆಪ್ಟೋಕೋಕಸ್, ಇ ಕೊಲಾಯ್, ಸ್ಟೆಫಲೋಕೋಕಸ್, ಸೋಡೋಮೊನಾಸ್ ಇತ್ಯಾದಿಗಳು ಇರಬಹುದು. ಮತ್ತು ಯಾವುದೇ ಪರಾವಲಂಬಿಗಳಾದ ಎಂಟಮಿಬಾ ಹಿಸ್ಟೋಲಿಟಿಕಾ ಮತ್ತು ಎಸ್ಪಿರಲೋಗಿಸಿಸ್ ಇರಬಹುದು. ಕ್ಯಾನ್ಸರ್ ಗಡ್ಡೆಗಳಲ್ಲಿ 2 ವಿಧ, ಒಂದು ಬಿನೈನ್ ಮತ್ತೊಂದು ಮ್ಯಾಲಿಗ್ನೆಂಟ್. ಬಿನೈನ್ ಗಡ್ಡೆಗಳು ಯಾವುದೇ ಲಕ್ಷಣಗಳನ್ನು ತೋರಿಸದೇ ಇರಬಹುದು ಅಥವಾ ತೋರಿಸಬಹುದು. ಮ್ಯಾಲಿಗ್ನೆಂಟ್ ಅಂದರೆ ಉಗ್ರ ಸ್ವರೂಪದ ಮತ್ತು ವೇಗವಾಗಿ ಬೆಳೆಯುತ್ತಾ ಸಮೀಪದ ಜಾಗವನ್ನು ಆಕ್ರಮಿಸುತ್ತವೆ, ಹಾಗೆಯೇ ದೇಹದ ಯಾವುದೇ ಭಾಗಕ್ಕೆ ಹರಡಬಹುದು. ರೋಗದ ಲಕ್ಷಣಗಳು, ರೋಗಿಯ ವಯಸ್ಸು, ಮಿದುಳಿನ ಯಾವ ಭಾಗದಲ್ಲಿ ಗಡ್ಡೆ ಬೆಳೆಯುತ್ತಿದೆ, ಗಡ್ಡೆಯು ಬೆಳೆಯುವ ವೇಗ ಮತ್ತು ಪ್ರಕೃತಿಯ ಮೇಲೆ ಅವಲಂಬಿಸಿರುತ್ತದೆ. ಮಿದುಳಿನ ಗಡ್ಡೆಯು ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂದರೆ ಮಿದುಳಿನಲ್ಲಿ ಒತ್ತಡವನ್ನು ಹೆಚ್ಚಿಗೆ ಮಾಡುತ್ತದೆ. ಇದರಿಂದ ತಲೆನೋವು, ವಾಂತಿ, ನೇತ್ರಗುಡ್ಡೆಗಳ ಬಾವು ಬರುತ್ತದೆ. ಮೊದಲು ತಲೆನೋವು ಬಿಟ್ಟು ಬಿಟ್ಟು ಬರುತ್ತಿದ್ದರೆ ಅನಂತರ ದೀರ್ಘವಾಗಿ ಉಳಿಯುತ್ತದೆ. ತಲೆನೋವು ಬೆಳಗ್ಗೆ ಆಯಾಸವಾದಾಗ, ಬಗ್ಗಿದಾಗ ಮತ್ತು ಹೆಚ್ಚಿನ ಕೆಲಸ ಮಾಡಿದಾಗ ಹೆಚ್ಚಿಗೆ ಆಗುತ್ತದೆ. ಮಿದುಳಿನ ಗಡ್ಡೆಯು ಮಿದುಳಿನ ಮುಂಭಾಗದಲ್ಲಿ ಇದ್ದಾಗ ನೇತ್ರಗುಡ್ಡೆಯಲ್ಲಿ ಮತ್ತು ಹಣೆಯಲ್ಲಿ ನೋವಾಗುತ್ತದೆ. ಗಡ್ಡೆ ಹಿಂಭಾಗದಲ್ಲಿ ಇದ್ದಾಗ ಕುತ್ತಿಗೆಯವರೆಗೂ ನೋವು ಇರಬಹುದು. ತಲೆನೋವು ಹೆಚ್ಚಿಗೆ ಆದಾಗ ವಾಂತಿಯೂ ಆಗುತ್ತದೆ. ವಾಂತಿಯು ಚಿಕ್ಕ ಮಕ್ಕಳಲ್ಲಿ ಮುಖ್ಯ ಲಕ್ಷಣವಾಗಿ ಗೋಚರಿಸುತ್ತದೆ. ಪೆಪಿಲೋಡೆಮಾ, ನೇತ್ರಗುಡ್ಡೆಗಳ ಬಾಹು. ಮೊದಲು ಕ್ಷಣಿಕವಾಗಿ ಕಣ್ಣು ಕಾಣುವುದಿಲ್ಲ, ಅನಂತರ ಸ್ಥಿರವಾಗಿ ಕುರುಡು ಆಗಬಹುದು. ಇದರ ಜೊತೆಗೆ ನೆನಪಿನ ಶಕ್ತಿ, ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಕುಂಠಿತವಾಗಬಹುದು. ರೋಗಿಯ ನಡವಳಿಕೆ ಕೂಡ ಬದಲಾಗಬಹುದು. ಮಿದುಳಿನಲ್ಲಿ ಒತ್ತಡ ಇನ್ನೂ ಹೆಚ್ಚಾದರೆ ಕೋಮಾದಲ್ಲಿ ಹೋಗಬಹುದು. ವಯಸ್ಕರಲ್ಲಿ ಫಿಟ್ಸ್ ಮೊದಲು ಬಾರಿ ಕಂಡಾಗ ಮತ್ತು ಅದರ ಜೊತೆಗೆ ಮಿದುಳಿನ ಒತ್ತಡದ ಲಕ್ಷಣಗಳಿದ್ದರೆ ಮಿದುಳಿನ ಗಡ್ಡೆಗೆ ಕ್ಯಾನ್ಸರ್ ಕಾರಣವಾಗಿರಬಹುದು. ಶಿಶುಗಳಲ್ಲಿ ತಲೆಯು ದೊಡ್ಡದಾಗಬಹುದು ಮತ್ತು ಮಕ್ಕಳಲ್ಲಿ ಬಿಟ್ಟು ಬಿಟ್ಟು ಫಿಟ್ಸ್ ಬರುವುದು ಮತ್ತು ನೆನಪಿನ ಶಕ್ತಿ, ಏಕಾಗ್ರತೆ ಕುಂಠಿತವಾಗಬಹುದು. ಸಾಮಾನ್ಯವಾಗಿ 5-6 ತರಹದ ಗಡ್ಡೆಗಳು ಕಂಡುಬರುತ್ತದೆ. ನಿರ್ವಹಣೆ ಹೇಗೆಂದರೆ, ಬೇಗನೆ ರೋಗವನ್ನು ಕಂಡು

0: ಮಾಡಿದರೆ ಒಂದು ಒಳ್ಳೆಯ ಪರಿಣಾಮ ಕೊಡಬಹುದು. ಏಕೆಂದರೆ ಮುಖ್ಯವಾಗಿ ದೃಷ್ಟಿ, ಆಲಿಸುವಿಕೆ, ಮೂಕತನ ಅವುಗಳನ್ನು ಮತ್ತೆ ಮೊದಲಿನ ಹಾಗೆ ಮಾಡುವುದು ಕಷ್ಟ. ನಮ್ಮ ದೇಶದಲ್ಲಿ ಇನ್ಫ್ಲಾಮೇಟರಿ ಲೀಷನ್ಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಔಷಧಿಯಿಂದ ಗುಣಪಡಿಸಬಹುದು. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯು ರೋಗಿಯ ಮೇಲೆ ಅವಲಂಬಿಸಿರುತ್ತದೆ ಹೊರತು ರೋಗದ ಮೇಲಲ್ಲ. ಆದ್ದರಿಂದ ಈ ಪದ್ಧತಿಯಲ್ಲಿ ರೋಗಿಯ ಮತ್ತು ಅವರ ರೋಗದ ಲಕ್ಷಣಗಳು ಬಹುಮುಖ್ಯ. ಮತ್ತೊಂದು ವಿಶೇಷವೆಂದರೆ ಹೋಮಿಯೋಪತಿಯು ರೋಗಿಯ ಮನಸ್ಸನ್ನು ಕೂಡ ಪರಿಗಣಿಸುತ್ತದೆ. ಈ ವೈದ್ಯಶಾಸ್ತ್ರದ ಪ್ರಕಾರ ಮನುಷ್ಯನ ಮನಸ್ಸಿನ ಅನಾರೋಗ್ಯದಿಂದಲೇ ಮಾನವನಲ್ಲಿ ದೈಹಿಕ ರೋಗದ ಲಕ್ಷಣಗಳು ಕಾಣುತ್ತವೆ. ಹೋಮಿಯೋಪತಿ ವೈದ್ಯರು ರೋಗಿಯೊಡನೆ ಮಾತನಾಡುತ್ತಿರುವಾಗಲೇ ರೋಗಿಯ ಮಾನಸಿಕ ಅವಸ್ಥೆಯನ್ನು ಸೂಕ್ತವಾಗಿ ಗಮನಿಸುತ್ತಾ ಹೋಗುತ್ತಾರೆ. ವ್ಯಕ್ತಿಯ ರೋಗದ ಚಿಹ್ನೆಯನ್ನು ಒಟ್ಟುಗೂಡಿಸಿ ಔಷಧಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಈ ರೀತಿಯಾಗಿ ನಾವು ಮೆದುಳಿನ ಗಡ್ಡೆಗೆ ಕೆಲೆಂಡುಲಾ, ಸಿಲಿಷಿಯಾ, ತೂಜಾ, ಕೆಲ್ಕಿಯರಾ ಫ್ಲೋರ್, ಅರ್ಸನಿಕ್ ಆಲ್ಬಮ್, ಪೊಸ್ಪರಸ್ ಇತ್ಯಾದಿಗಳನ್ನು ಕೊಡಬಹುದು. ಸೌಮ್ಯ ರೂಪದ ಗಡ್ಡೆಗಳಿಗೆ ಉದಾಹರಣೆಗೆ ನ್ಯೂರೋಮಾಗೆ.
1: ಇದುವರೆಗೂ ಆರೋಗ್ಯ ಬಿಂದು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗುತ್ತಲಿದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಅಷ್ಟಮಃ ಭಾರತ ಇಂಡೋನೇಷ್ಯಾ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಹ್ಯಃ ನವದಿಲ್ಯಾಂ ಸಂಪನ್ನಂ. ವಿದೇಶಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ತಸ್ಯ ಇಂಡೋನೇಷ್ಯಾ ದೇಶಸ್ಯ ಸಮಕಕ್ಷೀಯೇಣ ಸುಗಿಯೋನೊ ಇತ್ಯನೇನ ಚ ಸಭಾಯಾಃ ಸಹಾಧ್ಯಕ್ಷತಾ ಕೃತಾ. ಭಾರತ ಇಂಡೋನೇಷ್ಯಾ ದೇಶೌ ರಾಜನೈತಿಕ ರಕ್ಷಾ ಸುರಕ್ಷಾ ಸಮುದ್ರೀಯ ವ್ಯಾಪಾರ ನಿವೇಶ ಔಷಧೀಯ ಸ್ವಾಸ್ಥ್ಯ ಸೇವಾಃ ಡಿಜಿಟಲ್ ಊರ್ಜಾ ಸಂಪರ್ಕ ಅಂತರಿಕ್ಷಂ ಶಿಕ್ಷಾ ದೂತಾವಾಸ ಸಂಸ್ಕೃತಿ ಕ್ಷೇತ್ರಂ ಇತ್ಯಾದೀನಾಂ ವಿವಿಧ ಕ್ಷೇತ್ರೇಷು ಸಹಕಾರಂ ಸುದೃಢಂ ಕರ್ತುಂ ಚರ್ಚಿತವಂತೌ. ಉಭೌ ನೇತಾರೌ ಪರಸ್ಪರ ಹಿತಾನಾಂ ಕ್ಷೇತ್ರೀಯಸ್ಯ ವೈಶ್ವಿಕಸ್ಯ ಚ ವಿಷಯೇಪಿ ವಿಚಾರಾಣಾಂ ಆದಾನ ಪ್ರದಾನಂ ಅಕುರುತಾಂ. ಡಾಕ್ಟರ್ ಜಯಶಂಕರಃ ಸ್ವಸ್ಯ ಪ್ರಾರಂಭಿಕ ಭಾಷಣೆ ಉಕ್ತವಾನ್ ಯತ್ ಉಭಯೋಃ ರಾಷ್ಟ್ರಯೋಃ ಮಧ್ಯೆ ಸಂಯುಕ್ತ ಆಯೋಗಃ ಚತುರ್ಣಾಂ ವರ್ಷಾಣಾಂ ಅಂತರಾಲಸ್ಯ ಅನಂತರಂ ಆಹೂಯತೆ. ಅಸ್ಮಿನ್ ಉಪವೇಶನೆ ದ್ವೈಪಾಕ್ಷಿಕ ಸಂಬಂಧೇಷು ಮಹತಿ ಪ್ರಗತಿ ಅಭವತ್. ಲೋಕಸಭಾಯಾಃ ಅಧ್ಯಕ್ಷಃ ಓಂ ಬಿರ್ಲಾ ವರ್ಯಃ ಅದ್ಯ ಚಂಡೀಗಢ ನಗರೆ ಕಾಮನ್ವೆಲ್ತ್ ಸಂಸದೀಯ ಸಂಘಸ್ಯ ಸಿಪಿಎ ಇತ್ಯಸ್ಯ ಭಾರತ ಕ್ಷೇತ್ರಸ್ಯ ತ್ರಿದಿವಸೀಯ ಮಂಡಲ ದ್ವಿತೀಯ ಸಮ್ಮೇಳನಸ್ಯ ಉದ್ಘಾಟನಂ ಕರಿಷ್ಯತಿ. ಅಸ್ಯ ಸಮ್ಮೇಳನಸ್ಯ ಆಯೋಜನಂ ಹರಿಯಾಣ ವಿಧಾನಸಭಾಯಾ ಕ್ರಿಯತೆ. ಅಸ್ಮಿನ್ ಕಾರ್ಯಕ್ರಮೆ ರಾಜ್ಯಸಭಾಯಾಃ ಉಪಸಭಾಪತಿಃ ಹರಿವಂಶಃ ರಾಜ್ಯಸ್ಯ ಮುಖ್ಯಮಂತ್ರಿ ನಾಯಬ್ ಸಿಂಹ ಸೈನಿ ಹರಿಯಾಣ ವಿಧಾನಸಭಾಯಾಃ ಅಧ್ಯಕ್ಷಃ ಹರವಿಂದರ ಕಲ್ಯಾಣಃ ಸಂಪೂರ್ಣ ದೇಶಸ್ಯ 15 ವಿಧಾನಮಂಡಲಾನಾಂ ಪೀಠಾಸೀನ ಉಪಪೀಠಾಸೀನ ಅಧಿಕಾರಿಣಃ ವಿಧಾನಸಭಾಯಾಃ ಸದಸ್ಯಾಃ ಚ ಉಪಸ್ಥಿತಾಃ ಭವಿಷ್ಯಂತಿ. ರಾಷ್ಟ್ರೀಯ ಪರೀಕ್ಷಾ ಅಭಿಕರಣೇನ NTA ಇತ್ಯನೇನ ಅಸ್ಮಿನ್ ಮಾಸೆ 21 ದಿನಾಂಕೇ ಆಯೋಕ್ಷ್ಯಮಾಣಸ್ಯ 26,000 ವರ್ಷಸ್ಯ ನೀಟ್ UG ಪುನಃ ಪರೀಕ್ಷಾಯಾಃ ಕೃತೆ ಪರೀಕ್ಷಾನಗರ ಸೂಚನಾಪತ್ರಂ ಪ್ರಕಾಶಿತಂ. ಪುನಃ ಪರೀಕ್ಷಾಃ ಅಪರಾಹ್ನೆ 2 ಸಾಯಂ 5:45 ಪರ್ಯಂತಂ ಭಾರತಸ್ಯ 150+500 ನಗರೇಷು 14 ವಿದೇಶೇಷು ಚ ಭವಿಷ್ಯಂತಿ. NTA ಇತ್ಯನೇನ ಸ್ಪಷ್ಟೀಕೃತಂ ಯತ್ ಪರೀಕ್ಷಾ ನಗರ ಸೂಚನಾ ಪತ್ರಂ ಪ್ರವೇಶಪತ್ರಂ ನಾಸ್ತಿ, ಅಪಿತು ಕೇವಲಂ ಅಭ್ಯರ್ಥಿನಾಂ ಪರೀಕ್ಷಾ ಕೇಂದ್ರ ಜ್ಞಾನಾಯ ಸೂಚನಾ ಏವ ಅಸ್ತಿ. ಅಭಿಕರಣೇನ ಅಭ್ಯರ್ಥಿನಃ ಪ್ರಾರ್ಥಿತಾಃ ಯತ್ತೇ ಪರೀಕ್ಷಾಯಾಃ ಪ್ರವೇಶಪತ್ರಸ್ಯ ವಿಮೋಚನಸ್ಯ ಚ ವಿಷಯೆ ನವೀನತಮಾನಾಂ ಘೋಷಣಾನಾಂ ಕೃತೆ ಸ್ವಸ್ಯ ಆಧಿಕಾರಿಕ ಜಾಲಪಟಲೇ ಅಧ್ಯತನೀಯಾಃ ಭವೇಯುಃ. ವಿಶ್ವಸ್ಯ ಬೃಹತ್ತಮ ಸಾರ್ವಜನಿಕ ವಿತ್ತ ಪೋಷಿತ ಸ್ವಾಸ್ಥ್ಯ ಆಶ್ವಸ್ತಿ ಯೋಜನಾ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾಯಾಃ ಕಾರ್ಯಾನ್ವಯನ ರಾಜ್ಯೇಷು ಪಶ್ಚಿಮ ಬಂಗಾಳ ರಾಜ್ಯಂ 37 ರಾಜ್ಯಂ ಭವಿಷ್ಯತಿ. राज्ये एबीपीएम जय इत्यस्य कार्यान्वयनार्थम् अद्य राष्ट्रीय स्वास्थ्य प्राधिकरणं पश्चिम बंगाल सर्वकारश्च सहमतिपत्रे

ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ

0: ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35ರ ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸಗೂರು ದೇವದುರ್ಗ ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೇಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ, ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
0: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು

0: ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು ಮೂವರು ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನ 102.6 FM ಕಂಪನಾಂಕಗಳಲ್ಲಿ. ಸಮಯ 7:15:43. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇಂದಿನ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಗಳನ್ನು ಕೇಳೋಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಯನ್ನ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ದಾರ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ರೇಷ್ಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಕೇಳುಗರೆ ಗಮನಿಸಿ, ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಪ್ರಕ್ರಿಯೆ, ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿ ದೊರೆಯುವ ಸರ್ಕಾರದ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಯಲು ಜೂನ್ 10-6-2026 ಅಂದರೆ ಇದೇ ಬುಧವಾರ ಬೆಳಗ್ಗೆ 10:00-11:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ 102.6 FM ಪ್ರಸಾರವಾಗಲಿದೆ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141-9702-772. ಸ್ಥಿರ ದೂರವಾಣಿ ಸಂಖ್ಯೆ 2956-49. STD ಕ್ರಮಾಂಕ 08194. ವಾಟ್ಸಪ್ ಸಂದೇಶದ ಮೂಲಕ ಪ್ರಶ್ನೆಯನ್ನು ಕೇಳಲು 9448640273 ಈ ಸಂಖ್ಯೆಯನ್ನು ಬಳಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಪುಷ್ಪಲತಾ ಭಾವಿಮಠ, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ತಪ್ಪದೆ ಕೇಳಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ಇನ್ನು ಮುಂದೆ 10:05 ನಮ್ಮ ನಿಲಯದಿಂದ ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ವಿಷಯ, ವಿಶ್ವ ಸಾಗರ ದಿನದ ಸಂದರ್ಭದಲ್ಲಿ ನೀವು ಭೇಟಿ ನೀಡಿದಂಥ ಅತ್ಯಂತ ನೆಚ್ಚಿನ ಬೀಚ್ ಯಾವುದು, ಹಾಗೆಯೇ ಸಮುದ್ರ ತೀರಗಳಿಗೆ ತೆರಳಿದಾಗ ಆದ ಅನುಭವಗಳು ಮತ್ತು ವಹಿಸಬೇಕಾದ ಎಚ್ಚರಿಕಾ ಕ್ರಮಗಳು, ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141-9702-772. ಆತ್ಮೀಯ ರೈತ ಬಾಂಧವರೇ ಗಮನಿಸಿ,

ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 92 ಪ್ರಸಾರವಾಗಲಿದೆ. ವಿಷಯ ವಿಶ್ವ ಧೂಮಪಾನ ನಿಷೇಧ ದಿವಸ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.

ಇದುವರೆಗೂ ಸೇವಾ ಮಾಹಿತಿಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಎಲ್ಲರಿಗೂ ಸೇವಾ ಮಾಹಿತಿಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ಧಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು

0: ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು 2:00 ಸಂಜೆ 5:15 ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು ರೈತರು ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014 ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೇಯೊ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೇವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ,

0: ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮಗಳನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಸಮಯ 7:45:15. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ನಮಸ್ಕಾರ, ನಾನು ಡಾಕ್ಟರ್ ರೇಷ್ಮಾ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಚಿತ್ರಹಳ್ಳಿ. ಆರೋಗ್ಯಕರ ಪೇಯ ಹರ್ಬಲ್ ಟೀ. ಇಂದು ನಾವು ಒಂದು ಆರೋಗ್ಯಕರ ಪೇಯದ ಬಗ್ಗೆ ಮಾತನಾಡೋಣ. ತಮಗೆಲ್ಲ ಗೊತ್ತಿರುವಂತೆ ಎಲ್ಲರ ಮುಂಜಾನೆಯ ದಿನಚರಿಯು ಪ್ರಾರಂಭವಾಗುವುದೇ ಚಹಾದ ಸೇವನೆಯೊಂದಿಗೆ. ಚಹಾ ಕೂಡ ಒಂದು ತರಹದ ಔಷಧೀಯ ಕಷಾಯವಾಗಿದೆ. ಇದನ್ನು ಚೇತೋಹಾರಿಯಾಗಿ ಸೇವನೆ ಮಾಡುತ್ತಾ ಬಂದಿದ್ದೇವೆ. ಆದರೆ ಇತ್ತೀಚೆಗೆ ಇದನ್ನು ಕೆಲವರು ಗೀಳಾಗಿ ಬಳಸಿಕೊಂಡಿದ್ದಾರೆ. ಈ ತರಹದ ಚಹಾಗಳನ್ನು ನಾವು ಬೇರೆ ಬೇರೆ ಔಷಧಿಗಳಿಂದ ತಯಾರಿಸಬಹುದಾಗಿದೆ. ತಯಾರಿಸುವ ವಿಧಾನ ಸರಳವಾಗಿದ್ದು, ಯಾವ ತರಹ ನಾವು ಚಹಾ ಸೊಪ್ಪನ್ನು ಹಾಕಿ ಕುದಿಸಿ ಅದಕ್ಕೆ ಹಾಲು ಬೆಲ್ಲವನ್ನು ಸೇರಿಸುತ್ತೇವೋ ಅದೇ ರೀತಿ ಚಹಾ ಸೊಪ್ಪಿನ ಬದಲಾಗಿ ಔಷಧೀಯ ಸಸ್ಯಗಳ ಪುಡಿಗಳನ್ನು, ಎಲೆಗಳನ್ನು, ಚಿಗುರುಗಳನ್ನು, ಬೇರುಗಳನ್ನು ಅಥವಾ ಅದರ ತೊಗಟೆಗಳನ್ನು ಹಾಕಿ ಕುದಿಸಿ ತಯಾರು ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ. ಕೆಲವು ಆರೋಗ್ಯಕರ ಚಹಾಗಳನ್ನು ನೋಡುವುದಾದರೆ ದೇಹದ ಪ್ರಕೃತಿಗೆ ಅನುಸಾರವಾಗಿ ಕುಡಿಯಬೇಕಾಗುತ್ತದೆ. ಉದಾಹರಣೆಗೆ, ಬೇಸಿಗೆ ಕಾಲದಲ್ಲಿ ಉಷ್ಣ ಜಾಸ್ತಿ ಆಗಿರುವುದರಿಂದ ಸಾರೀವ ಅಥವಾ ನನ್ನಾರಿ ಈ ಬೇರುಗಳನ್ನು ಚಹಾ ಮಾಡಿ ಕುಡಿಯಬಹುದು. ಹಾಗೆ ಲಾವಂಚ ಮತ್ತು ಗಂಧದ ಚಿಗುರನ್ನು ಚಹಾ ಮಾಡಿ ಕುಡಿಯಬಹುದು. ಇದರಿಂದ ದೇಹ ತಂಪಾಗಿ ಆರೋಗ್ಯವನ್ನು ನೀಡುತ್ತದೆ. ಅದೇ ರೀತಿ ಚಳಿಗಾಲ ಬಂದಿತೆಂದರೆ ಕಫ ಜಾಸ್ತಿಯಾಗುತ್ತದೆ. ಇಂತಹ ದಿನಗಳಲ್ಲಿ ಅಜೀರ್ಣತೆ ಜಾಸ್ತಿಯಾಗುತ್ತದೆ. ಶುಂಠಿ, ಜೀರಿಗೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಚಹಾವನ್ನು ತಯಾರಿಸಬಹುದಾಗಿದೆ. ಮಧುಮೇಹ ಇರುವಂತಹ ವ್ಯಾಧಿ ಪೀಡಿತರಲ್ಲಿ ಮೆಂತೆ, ಅಮೃತ ಬಳ್ಳಿ ಚಹಾವನ್ನು ತಯಾರಿಸಿ ಕುಡಿಯಬಹುದು. ಅಧಿಕ ರಕ್ತದೊತ್ತಡ ಇರುವ ವ್ಯಾಧಿ ಪೀಡಿತರು ಬೆಳ್ಳುಳ್ಳಿಯ ಜೊತೆಗೆ ಚಹಾವನ್ನು ತಯಾರಿಸಿ ಹಾಲಿನ ಜೊತೆಗೆ ಕುಡಿಯುವುದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಸಂಧಿ ನೋವು, ಕಾಲು ನೋವು ಹಾಗೂ ಮೈಕೈ ನೋವು ಇದ್ದವರು ಲಕ್ಕಿ ಸೊಪ್ಪಿನ ಚಹಾವನ್ನು ಮಾಡಬಹುದು. ಅದೇ ರೀತಿ ದೇಹಕ್ಕೆ ಬಲ ನೀಡಲು ಡ್ರೈ ಫ್ರೂಟ್ಸ್ ಅನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಹಾಲಿನೊಂದಿಗೆ ಚಹಾ ತಯಾರಿಸಿ ಕುಡಿಯಬಹುದು. ಹಾಗೆ ಜ್ವರ, ಅಜೀರ್ಣತೆ, ಮಲಬದ್ಧತೆ ಇರುವಾಗ ನಾವು ದೊಡ್ಡಪತ್ರೆ ಚಹಾ ಅಥವಾ ತುಳಸಿ ಚಹಾ ಅಥವಾ ಜೀರಿಗೆ ಚಹಾವನ್ನು ಬಿಸಿ ನೀರಲ್ಲಾದರೂ ಹಾಕಿಕೊಂಡು ಚಹಾದ ರೀತಿ ಸೇವಿಸಬಹುದು. ಬ್ರಾಹ್ಮಿ ಚಹಾ ಮಕ್ಕಳ ನೆನಪಿನ ಶಕ್ತಿಗೆ ಹೆಚ್ಚು ಮಾಡಲಿಕ್ಕೆ ಬಿಸಿ ನೀರಿನಲ್ಲಿ ಅದರ ಸೊಪ್ಪನ್ನು ಹಾಕಿ ಅಥವಾ ಉರಗದ ಸೊಪ್ಪು, ಸರಸ್ವತಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಸೋಸಿ ಕುಡಿಯಬಹುದು. ವಿವಿಧ ರೂಪದ ಸಸ್ಯಗಳನ್ನು ತೆಗೆದುಕೊಂಡು ಚಹಾ ಮಾಡಿದಾಗ ಕಾಯಿಲೆಗಳನ್ನು ವಾಸಿ ಮಾಡಲು, ಔಷಧಿಗಳಿಗೆ ಪೂರಕವಾಗಿ ಕೆಲಸ ಮಾಡಲು ಸಹಾಯವಾಗಿರುತ್ತದೆ. ಕೇವಲ ಈ ತರಹದ ಚಹಾಗಳನ್ನು ತೆಗೆದುಕೊಳ್ಳುವುದು ಚಿಕಿತ್ಸೆಯಾಗುವುದಿಲ್ಲ, ಚಹಾದ ಗೀಳಿನಿಂದ ಹೊರಬರಲು ಸಾಧ್ಯವಾಗುತ್ತದೆ. ಆರೋಗ್ಯವಂತರೂ ಸಹ ದಿನನಿತ್ಯ ಈ ಚಹಾಗಳನ್ನು ಕುಡಿಯಬಹುದು. ಒಂದೇ ತರಹದ ಚಹಾಗಳನ್ನು ಪ್ರತಿದಿನ ತೆಗೆದುಕೊಳ್ಳುವುದಕ್ಕಿಂತ ಬೇರೆ ಬೇರೆಯಾದ ಚಹಾಗಳನ್ನು ಒಂದು ಸೈಕ್ಲಿಂಗ್ ರೀತಿಯಲ್ಲಿ ತೆಗೆದುಕೊಳ್ಳುವುದು ಉತ್ತಮವಾದ ಉಪಾಯ. ಇದರಿಂದ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ಸಂಪೂರ್ಣವಾಗಿ ರಕ್ತದಲ್ಲಿ ಹೀರಿಕೊಳ್ಳುತ್ತವೆ. ಕೆಲವೊಂದು ಸರಳವಾದ ಚಹಾಗಳನ್ನು ನೋಡೋಣ. ಶುಂಠಿ ಚಹಾ ಕೆಮ್ಮು ನೆಗಡೆಯಲ್ಲಿ, ದಾಸವಾಳದ ಚಹಾ ಬಿಪಿ ಇರುವವರು, ಚಕ್ಕೆಯಿಂದ ತಯಾರಿಸಿದ ಚಹಾ ಮಧುಮೇಹಗಳು, ಗ್ರೀನ್ ಟೀ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರು, ಲವಂಗದ ಚಹಾ ಕ್ರಿಮಿಗಳಲ್ಲಿ ಕೊಡಬಹುದು, ಅರಿಶಿನದ ಚಹಾ ಉರಿ ಊತಗಳಲ್ಲಿಯೂ ಕೊಡಬಹುದು, ಪುದೀನಾ ಚಹಾ ಅಜೀರ್ಣದಲ್ಲಿ, ಹೀಗೆ ನಾನಾ ಬಗೆಯ ಚಹಾಗಳನ್ನು ತಯಾರಿಸಬಹುದು. ನಾಳೆಯಿಂದಲೇ ಈ ಪ್ರಯತ್ನವನ್ನು ಮಾಡುತ್ತಿರಲ್ಲವೇ? ಚಹಾದ ಬದಲಾಗಿ ಆರೋಗ್ಯಕರ ಸಸ್ಯ ದ್ರವ್ಯಗಳಿಂದ ಚಹಾವನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಸ್ಕಾರ.
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ

0: ಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ರೇಷ್ಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೊಂದು ಪ್ರಶ್ನೆ. ನಮ್ಮ ಪ್ರಕೃತಿಯಲ್ಲಿ ಅನೇಕ ಅದ್ಭುತಗಳಿವೆ ಅಲ್ವಾ? ಹಾಗೆ ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಸಮುದ್ರ ಇದೆಯಂತೆ. ಈ ಸಮುದ್ರದಲ್ಲಿ ಯಾವುದೇ ಸಮುದ್ರ ಜೀವಿಗಳು ಬದುಕೋದಿಲ್ಲ ಅಂತೆ. ಹಾಗೆಯೇ ಈ ಕಡಲ ನೀರಿನಲ್ಲಿ ಮನುಷ್ಯರು ಈಜದೇ ಇದ್ರೂ ಸಹ ತಾವಾಗಿಯೇ ಅಂದರೆ ನೈಸರ್ಗಿಕವಾಗಿ ತೇಲ್ತಾರಂತೆ. ಹಾಗಾದರೆ ಇಷ್ಟೊಂದು ರಹಸ್ಯಗಳನ್ನು ಒಳಗೊಂಡಿರುವ ಸಮುದ್ರದ ಹೆಸರೇನು ಮತ್ತು ಇದು ಎಲ್ಲಿದೆ ಅಂತ ತಿಳಿಸಿ. ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ. ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಸಮುದ್ರ ಇದೆಯಂತೆ. ಈ ಸಮುದ್ರದಲ್ಲಿ ಯಾವುದೇ ಸಮುದ್ರ ಜೀವಿಗಳು ಬದುಕೋದಿಲ್ಲ. ಹಾಗೆಯೇ ಈ ಕಡಲ ನೀರಿನಲ್ಲಿ ಮನುಷ್ಯರು ಈಜದೇ ಇದ್ದರೂ ಸಹ ತಾವಾಗಿಯೇ ತೇಲುತ್ತಾರಂತೆ. ಹಾಗಾದರೆ ಇಷ್ಟೊಂದು ರಹಸ್ಯಗಳನ್ನು ಒಳಗೊಂಡಿರುವ ಸಮುದ್ರದ ಹೆಸರೇನು ಮತ್ತು ಇದು ಎಲ್ಲಿದೆ ಅಂತ ತಿಳಿಸಿ. ನಿಮಗೆ ಉತ್ತರ ನೀಡಲು ಎರಡು ಗೀತೆಗಳ ಅವಕಾಶವಿದೆ. ಉತ್ತರವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದರ್ಶನ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

0: ಹಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಇದೀಗ ಕೇಳಿ ಜಸ್ಟ್ ಮಾತ್ ಮಾತಲ್ಲೇ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಓಕೆ, ಪ್ರಶ್ನೆಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ, ಇನ್ನು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿ ಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಸವಿತಾ ದೇವರಾಜ್ ನಚಿಕೇತ್ ಇವರು ಕೆಳಗೋಟೆಯಿಂದ, ಗಣೇಶ್ ಅವರು ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಇನ್ನು ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರದಿಂದ ಹರಿಹರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮಹಂತೇಶ್ ಇವರು ಕಣುಮಪ್ಪಾಲಯ ಚಿತ್ರದುರ್ಗದಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಅವರು, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಇವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಮತ್ತು ಮನೆಯವರು, ಪ್ರಣಯ ರಾಣಿ ಪ್ರೇಮ ಆಂಜನೇಯ ತುರುವನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೂಡ್ಲಿಗಿ ತಾಲೂಕು ಹೊಡೆಯವ್ನಿಂದ ಶಾಂತಕುಮಾರಿ ಮಂಜುನಾಥ್ ಮತ್ತು ಮನೆಯವರು, ಲಕ್ಷ್ಮೀ ಮಂಜುನಾಥ್ ನಾಗರಭಾವಿ ಬೆಂಗಳೂರಿನಿಂದ, ಇನ್ನು ಸೌಮ್ಯ ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ವಿನಾಯಕ ಮತ್ತು ಕನ್ನಿಕಾ ಚೋರನೂರಿನಿಂದ, ಸುನಿಲ್ ಮೇಘನ ಮತ್ತು ಮನೆಯವರು ಇವರು ಕೂಡ್ಲಿಗಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹರಪನಹಳ್ಳಿ ತಾಲೂಕು ಜಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಳೆ ಟೌನ್ ಬೀದಿ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರ ಚಳ್ಳಕೆರೆ ಇಲ್ಲಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ವಾಣಿ ಶಾಂತಕುಮಾರ್ ಸಾರಿಕಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಚಳ್ಳಕೆರೆಯಿಂದ. ಇನ್ನು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಡಾಕ್ಟರ್ ಶಶಾಂಕ ಜಿ ಎಸ್ ಅವರು, ಇನ್ನು ಮೊಹಮ್ಮದ್ ಖಲೀಲ್ ಕಾಶಿಫ್ ಇವರು ದಾವಣಗೆರೆ ಭಗತ್ ಸಿಂಗ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆದ್ಯನ್ ಮತ್ತು ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶವನ್ನು ನೋಡೋದಾದರೆ ಆರ್ ಮಂಜುಳಾ ಅವರು ಎಂ ಕೆ ಹಟ್ಟಿ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಸಂತೋಷ್ ಪಾಟೀಲ್ ಗಲಗಿನ ಕಟ್ಟೆ ಇಲ್ಲಿಂದ, ಸುಬ್ರಹ್ಮಣಿ ಪೆತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಎಂ ಈಶಣ್ಣ ಮುತಿಗಾರಹಳ್ಳಿಯಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಇವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ವಿಶಾಲಾಕ್ಷಿ ಪಿ ಎಂ ಮರುಳಯ್ಯ ಸಿರಿಗೆರೆಯಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಮೌನಿಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಒಂದು ಪ್ರಕಟಣೆಯನ್ನ ಕೇಳೋಣ.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ.

0: ಎಚ್ಚರಾಗಿರಿ, ಜಾಗರೂಕರಾಗಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಹರ್ಷಿತಾ ಆರ್ ಓಬಳೇಶಿಯವರು ಕೊಂಡಗುರಿನಾಡು ಜಗಳೂರು ತಾಲೂಕಿನಿಂದ, ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಅವರು ಕಳಿಸಿದ್ದಾರೆ. ಗೀತಾ ಶಶಿಧರ್ ಶಿವಗಂಗಾದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿಯವರು, ರತ್ನ ಬಸವರಾಜ್ ರಾಕೇಶ್ ಅವರು ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಎಂಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಎಬಿ ಶಾಂಬಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸಿಕೆರೆಯಿಂದ, ಸರಳ ಪ್ರಭು ರಂಗಯ್ಯನಬಾಗಿಲು ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಮತ್ತೊಮ್ಮೆ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶವನ್ನು ನೋಡೋದಾದರೆ, ಜಿ ಎಸ್ ಸುರೇಶ್ ಕೋನಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಅನುರಾಧ ಬಸವರಾಜ ರೆಡ್ಡಿ ಐಯುಟಿಪಿ ಲೇಔಟ್ನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಹೇಮಾ ಸ್ಮಿತಾ ದೀಕ್ಷಿತ್ ಪಾಟೀಲ್ ಶ್ರೀನಿವಾಸ ಲೇಔಟ್ ಚಿತ್ರದುರ್ಗದಿಂದ, ಪ್ರಥಮ್ ಪ್ರೀತಮ್ ತರಳಬಾಳು ನಗರ ಚಿತ್ರದುರ್ಗದಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೀಣಾ ವಸಂತರಾವ್ ಬೆಂಗಳೂರಿನಿಂದ, ಸಹನ ಆಚಾರ್ ಸಿರಿಗೆರೆ ಇಲ್ಲಿಂದ, ಇನ್ನು ರೂಪಾ ಪರಮೇಶ್ ರಶ್ಮಿತಾ ಮತ್ತು ಮನೆಯವರು ಪಿಎಸ್ಎಂ ಲೇಔಟ್ ಚಿತ್ರದುರ್ಗದಿಂದ, ದೀಪಾ ಕೊಟ್ರೇಶ್ ನೂತನ್ ತನ್ವಿ ಇವರು ಚಳ್ಳಕೆರೆ ತಾಲೂಕು ಮುಸ್ಟಲಗುಂಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊನೂರ್ ಅಲಿ ಹನುಮಂತಾಪುರ ಇಲ್ಲಿಂದ, ಇನ್ನು ಸಲ್ಮಾ ಅವರು ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆಯಿಂದ, ಕೆಬಿ ಪಾಲಯ್ಯ ಚಿರತಗುಂಡುವಿನಿಂದ, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ ಇಲ್ಲಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿಯವರು ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಇಲ್ಲಿಂದ, ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹಾರಕಭಾವಿ ಮಹಾದೇವಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಿನಯ್ ಯಶಸ್ ವಿನೋಬನಗರ ದಾವಣಗೆರೆಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಇವರು ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರದಿಂದ ಪೂರ್ಣಿಮಾ ಪ್ರಭು ರಾಣಿಬೆನ್ನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಮತ್ತು ಮನೆಯವರು, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ, ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ ಇಲ್ಲಿಂದ, ಓ ರಾಜಪ್ಪ ನಿದ್ವಿತ್ ಕುಶಾಂತ್ ಮತ್ತು ಮನೆಯವರು, ನಗರಂಗೆರೆ ಚಳ್ಳಕೆರೆಯಿಂದ ರುದ್ರೇಶ್ ನಾಯ್ಕೆ ಮತ್ತು ಕಮಲ, ಐಯುಡಿಪಿ ಲೇಔಟ್ 6ನೇ ಮುಖ್ಯ ರಸ್ತೆ ಚಿತ್ರದುರ್ಗದಿಂದ ಶ್ರೀಕಂಠಮೂರ್ತಿ ಇವರು ಕೂಡ ಮತ್ತೊಮ್ಮೆ ಸಂದೇಶವನ್ನು ಕಳಿಸಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ ಮತ್ತು ಮನೆಯವರು, ಚಿಕ್ಕನಾಯಕನಹಳ್ಳಿಯಿಂದ ಉಮೇಶ್ ಪಾಂಡರಹಳ್ಳಿಯಿಂದ, ಧನುಷ್ ದೀಕ್ಷಿತ್ ಸುಧಾ ರಮೇಶ್ ಬಾಬು ಇವರು ಹೆಚ್ ಎಲ್ ಕೆ ರಸ್ತೆ ಚಿತ್ರದುರ್ಗದಿಂದ, ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ನಿಂದ, ಪ್ರದೀಪ್ ಅವರು ಚಿಕ್ಕಮಲ್ಲನಹೊಳೆ ಜಗಳೂರು ತಾಲೂಕಿನಿಂದ, ಶಿಲ್ಪಾ ವಿದ್ಯಾನಗರ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಇಲ್ಲಿಂದ, ಜಿ ಸಿ ಹೆಚ್ ಗೊಂಚಿಕಾರ್ ಭರಮಸಾಗರ ಇಲ್ಲಿಂದ, ಜೆ ಎಂ ಸಿದ್ದಲಿಂಗಸ್ವಾಮಿ ಮತ್ತು ಮನೆಯವರು, ಜಮ್ಮೋಬನಹಳ್ಳಿ ಇಲ್ಲಿಂದ ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ ಸಾತ್ವಿಕ್ ಮತ್ತು ಮನೆಯವರು ದಾವಣಗೆರೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿಯವರು ಸಂದೇಶವನ್ನು ಕಳಿಸಿದ್ದಾರೆ.
5: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಓಕೆ ಸ್ನೇಹಿತರೆ, ನಾನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದೆ. ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಸಮುದ್ರ ಇದೆಯಂತೆ. ಈ ಸಮುದ್ರದಲ್ಲಿ ಯಾವುದೇ ಸಮುದ್ರ ಜೀವಿಗಳು ಬದುಕೋದಿಲ್ಲ ಅಂತ. ಹಾಗೆಯೇ ಈ ಕಡಲ ನೀರಿನಲ್ಲಿ ಮನುಷ್ಯರು ಈಜದೇ ಇದ್ದರೂ ನೈಸರ್ಗಿಕವಾಗಿ ತಾವೇ ತೇಲ್ತಾರಂತೆ. ಹಾಗಾದರೆ ಇಷ್ಟೊಂದು ರಹಸ್ಯಗಳನ್ನು ಒಳಗೊಂಡಿರುವ ಸಮುದ್ರದ ಹೆಸರೇನು ಮತ್ತು ಇದು ಎಲ್ಲಿದೆ ಅಂತ ಕೇಳಿದ್ದೆ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿತ್ತು, ಮೃತ ಸಮುದ್ರ. ಹೌದು ಸ್ನೇಹಿತರೆ, ಯಾವುದೇ ಸಮುದ್ರ ಜೀವಿಗಳು ಸಹ ಬದುಕೋದಕ್ಕೆ ಸಾಧ್ಯವಿಲ್ಲದ ಸಮುದ್ರ ಅಂದರೆ ಅದು ಮೃತ ಸಮುದ್ರ. ಇದು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ಗಡಿಯಲ್ಲಿ ನೆಲೆಗೊಂಡಿದೆ. ಓಕೆ ಸ್ನೇಹಿತರೆ, ಯಾಕೆ ಈ ಸಮುದ್ರದಲ್ಲಿ ಮನುಷ್ಯರು

ತೇಲ್ತಾರೆ, ಮುಳುಗೋದಿಲ್ಲ. ಯಾವ ಕಾರಣಕ್ಕೆ ಇದಕ್ಕೆ ಮೃತ ಸಮುದ್ರ ಎಂಬ ಹೆಸರು ಬಂತು ಎನ್ನುವುದರ ಮಾಹಿತಿಯನ್ನ 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದೀಗ ಕೇಳೋಣ ಅಮೃತಧಾರೆ ಚಿತ್ರದ ಗೀತೆಯನ್ನ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಕೇಳುಗುರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಂದಿನಂತೆ ದಿನ ವಿಶೇಷದ ಕುರಿತು ಮಾಹಿತಿಯನ್ನ ತಿಳಿಯೋಣ. ಕೇಳುಗುರೆ, ಜೂನ್ 8 ಅಂದರೆ ಇಂದು ವಿಶ್ವ ಸಾಗರ ದಿನ. ಈ ವಿಶ್ವ ಸಾಗರ ದಿನದ ಸಂದರ್ಭದಲ್ಲಿ ನಾನು ನಿಮಗೆ ಮೃತ ಸಮುದ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ. ಭೂಮಿಯ ಮೇಲೆ ಅನೇಕ ರಹಸ್ಯಗಳನ್ನು ನಮಗೆ ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಾಗಿಲ್ಲ. ಪರ್ವತಗಳು, ಸಮುದ್ರಗಳು, ಮರುಭೂಮಿಗಳು, ಯಾವ ಸ್ಥಳಕ್ಕೆ ಹೋಗಿದ್ರೂ ಸಹ ನಾವು ವಿಸ್ಮಯ ಪಡುವ ಅನೇಕ ಸಂಗತಿಗಳು ಇರುತ್ತೆ. ಅವುಗಳಲ್ಲಿ ಈ ಡೆಡ್ ಸೀ, ಮೃತ ಸಮುದ್ರ, ವಿಚಿತ್ರ ಸಮುದ್ರ ಕೂಡ ಒಂದು. ಈ ಸಮುದ್ರದಲ್ಲಿ ಒಂದೇ ಒಂದು ಜೀವಿಯೂ ಸಹ ಕಂಡುಬರುವುದಿಲ್ಲ ಮತ್ತು ಇಲ್ಲಿ ಮನುಷ್ಯರು ನೈಸರ್ಗಿಕವಾಗಿ ಮುಳುಗದೆ ತೇಲ್ತಾರೆ. ಜಗತ್ತಿನಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವ ಈ ಸಮುದ್ರದ ಹಿನ್ನೆಲೆಯ ವೈಜ್ಞಾನಿಕ ಕಾರಣವೇನು ಎಂಬುದನ್ನು ತಿಳಿಯೋಣ. ಒಂದು ಗೀತೆಯ ನಂತರ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಣಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶಂಕರ್ ಮಹಾದೇವನ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಓಕೆ ಕೇಳುಗರೆ, ಈ ವಿಚಿತ್ರ ಸಮುದ್ರ ಇರುವುದು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ಗಡಿಯಲ್ಲಿ ಇದು ನೆಲೆಗೊಂಡಿರುವಂಥದ್ದು. ಇದು ಭೂಮಿಯ ಅತ್ಯಂತ ಕೆಳಗಿನ ಸ್ಥಳವೆಂದು ಸಹ ಪ್ರಸಿದ್ಧಿಯನ್ನು ಪಡೆದಿದೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 430 ಮೀಟರ್ ಕೆಳಗಿದೆ. ಇದಕ್ಕೆ ಸಮುದ್ರ ಎಂದು ಹೆಸರು ಬಂದರೂ ಸಹ ಇದು ನಿಜವಾಗಿ ಒಂದು ಉಪ್ಪು ಸರೋವರ. ಜೋರ್ಡಾನ್ ನದಿಯಿಂದ ನೀರು ಹರಿದು ಬರುತ್ತೆ, ಆದರೆ ಹೊರಹರಿವು ಇಲ್ಲದ ಕಾರಣ ಉಪ್ಪು ಸಂಗ್ರಹವಾಗಿ ಇಲ್ಲಿಯೇ ಉಳಿದಿದೆ. ಇನ್ನು ಈ ಸಾಗರದಲ್ಲಿ ಉಪ್ಪಿನ ಅಂಶ 33%. ಸಾಮಾನ್ಯ ಸಮುದ್ರದಲ್ಲಿ 3-4% ಮಾತ್ರ ಇರುತ್ತೆ. ಈ ಅತಿ ಹೆಚ್ಚು ಉಪ್ಪು ಮತ್ತು ಖನಿಜಾಂಶಗಳಿಂದ ಯಾವ ಜಲಚರಗಳು, ಸಸ್ಯ ಅಥವಾ ಸೂಕ್ಷ್ಮ ಜೀವಿಗಳು ಬದುಕಲು ಸಾಧ್ಯವಿಲ್ಲ ಈ ಸಮುದ್ರದಲ್ಲಿ. ಹೀಗಾಗಿ ಇದನ್ನು ಮೃತ ಸಮುದ್ರ ಎಂದು ಕರೆಯಲಾಗುತ್ತೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಇದೀಗ ಕೇಳೋಣ ಕ್ಯಾಪ್ಟನ್ ಚಿತ್ರದ ಗೀತೆಯನ್ನು. ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಇದು ನಿನ್ ಹೆಸರಿಗೆ
1: ಅಷ್ಟೇನು ಅವಸರ ಅತ್ತೆ.
0: ಅರೆ ಮತ್ತೆ ಇದು ನಿನ್ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
2: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
3: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
0: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು ಆರ್ಬಿಐ ಹೇಳುತ್ತೆ?
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಓಕೆ ಕೇಳುಗರೆ, ಇನ್ನು ಈ ಮೃತ ಸಾಗರದಲ್ಲಿ ಮನುಷ್ಯರು ಮುಳುಗದಿರಲು ನಿಜವಾದ ಕಾರಣವೇನು? ನೀರು ಉಪ್ಪಾಗಿದ್ರೆ ಜನರು ಮುಳುಗದೇ ಇರೋದಕ್ಕೆ ಇದಕ್ಕೂ ಏನು ಸಂಬಂಧ ಅಂತ ಅನಿಸ್ಬಹುದಲ್ವಾ? ಈ ಸಾಗರವು ಸಮುದ್ರ ಮಟ್ಟದಿಂದ ಸುಮಾರು 1388 ಅಡಿಗಳಷ್ಟು ಕೆಳಗಿದೆ. ಇಷ್ಟು ಅಡಿಗಳಷ್ಟು ಕೆಳಗೆ ಇರೋದ್ರಿಂದ ಇದರ ಸಾಂದ್ರತೆಯು ತುಂಬ ಹೆಚ್ಚಾಗಿರುತ್ತೆ. ನೀರಿನ ಹರಿವು ಕೆಳಗಿನಿಂದ ಮೇಲ್ಮುಖಕ್ಕೆ ಹರಿಯುತ್ತಾ ಇರುತ್ತೆ. ಈ ಕಾರಣದಿಂದಾಗಿ ವ್ಯಕ್ತಿಯು ಈ ಸಮುದ್ರಕ್ಕೆ ಇಳಿಯಲು ಪ್ರಯತ್ನಿಸಿದಾಗ ಅಥವಾ ಮುಳುಗಲು ಪ್ರಯತ್ನಿಸಿದಾಗ ಅದು ನೀರಿನ ಮೇಲ್ಮೈಯಲ್ಲಿ ಮನುಷ್ಯನನ್ನು ತೇಲಿಸುತ್ತೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಇದೀಗ ಕೇಳೋಣ ಉಳಿದವರು ಕಂಡಂತೆ ಚಿತ್ರದಿಂದ. ಇದ ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ್ ಪ್ರಕಾಶ್, ಸಾಹಿತ್ಯ ರಕ್ಷಿತ್ ಶೆಟ್ಟಿ, ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್.

ಓಕೆ ಸ್ನೇಹಿತರೆ, ಇನ್ನು ಈ ಮೃತ ಸಮುದ್ರದ ನೀರು ಆರೋಗ್ಯಕ್ಕೆ ತುಂಬಾನೇ ವರದಾನವಾಗಿದೆ ಅಂತೆ. ಇದರ ನೀರು ಮತ್ತು ಕೆಸರು ಚರ್ಮ ರೋಗ, ಸಂಧಿವಾತ, ಅಲರ್ಜಿ, ಉಸಿರಾಟದ ಸಮಸ್ಯೆಗಳಿಗೆ ಉತ್ತಮ ಔಷಧವೆಂದು ಪ್ರಸಿದ್ಧಿಯಾಗಿದೆ ಅಂತೆ. ಇದೇ ಕಾರಣಕ್ಕೆ ಇಲ್ಲಿನ ಜೇಡಿ ಮಣ್ಣಿನಿಂದ ಹಲವು ಬಗೆಯ ಸೌಂದರ್ಯ ವರ್ಧಕಗಳನ್ನು ತಯಾರು ಮಾಡಲಾಗ್ತಾ ಇದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ಇದೆ ಅಂತೆ. ಓಕೆ ಸ್ನೇಹಿತರೆ, ಇದೀಗ ಕೇಳೋಣ ಅಮಾನುಷ ಚಿತ್ರದ ಗೀತೆಯನ್ನು.

ಓಕೆ ಕೇಳುಗರೆ, ಕಳೆದ ಕೆಲವು ದಶಕಗಳಿಂದ ಮೃತ ಕಡಲಿನ ನೀರಿನ ಮಟ್ಟ ವರ್ಷಕ್ಕೆ 1 ಮೀಟರ್ನಷ್ಟು ಕಡಿಮೆಯಾಗುತ್ತಾ ಬರ್ತಾ ಇದೆ ಅಂತೆ. ಜೋಡ್ರಾ ನದಿಯಿಂದ ಬರುವ ನೀರು ಕಡಿಮೆಯಾಗಿದೆ. ಕೈಗಾರಿಕೆಗಳು ಹೆಚ್ಚು ನೀರು ಬಳಸುತ್ತಾ ಇರುವುದರಿಂದ ಈ ಕಡಲಿಗೆ ನೀರಿನ ಹರಿವು ಕಡಿಮೆಯಾಗಿದೆ ಅಂತೆ. ಈಗಾಗಲೇ 1000 ಗುಂಡಿಗಳು ರಚನೆಯಾಗಿದೆಯಂತೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಶಕಗಳಲ್ಲಿ ಈ ಅದ್ಭುತ ಸಮುದ್ರ ಸಂಪೂರ್ಣವಾಗಿ ಒಣಗಿ ಹೋಗಬಹುದು ಎಂದು ವಿಜ್ಞಾನಿಗಳು ಎಚ್ಚರಿಕೆಯನ್ನ ನೀಡಿದ್ದಾರಂತೆ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸವಾರಿ ಚಿತ್ರದ ಗೀತೆಯನ್ನ.

ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಎಷ್ಟೊಂದು ಅಚ್ಚರಿಯ ಸಂಗತಿಗಳು ಇವೆ ಅಲ್ವಾ? ಅಂತಹುದೇ ಒಂದು ಅದ್ಭುತ ಸಂಗತಿಗಳಲ್ಲಿ ಈ ಮೃತ ಸಮುದ್ರ ಕೂಡ ಒಂದು ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತೇನೆ.

0: ಪ್ರಸಾರ ಕೇಂದ್ರ ಇದೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದರ್ಶನ.
5: ಶ್ರೀ ರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10:05 ಗೆ ನಮ್ಮ ನಿಲಯದಿಂದ ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ವಿಷಯ ವಿಶ್ವ ಸಾಗರ ದಿನದ ಸಂದರ್ಭದಲ್ಲಿ ನೀವು ಭೇಟಿ ನೀಡಿದಂಥ ಅತ್ಯಂತ ನೆಚ್ಚಿನ ಬೀಚ್ ಯಾವುದು, ಹಾಗೆಯೇ ಸಮುದ್ರ ತೀರಗಳಿಗೆ ತೆರಳಿದಾಗ ಆದ ಅನುಭವಗಳು ಮತ್ತು ವಹಿಸಬೇಕಾದ ಎಚ್ಚರಿಕಾ ಕ್ರಮಗಳು, ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9444-864-2723. ಮತ್ತೊಂದು ಸಂಖ್ಯೆ 9141-97-272.

0: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.
1: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 9:05. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0806616215. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
0: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶುಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

ಆಕಾಶವಾಣಿ ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ತಾರೀಖು ಆಹ್ವಾನಿತ

0: ರಮಣ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ

ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ, ಸಮಯ 10:05:10. ಇದೀಗ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಕೇಳುಗರೆ, ಈ ದಿನದ ವಿಷಯ: ವಿಶ್ವ ಸಾಗರ ದಿನದ ಸಂದರ್ಭದಲ್ಲಿ ನೀವು ಭೇಟಿ ನೀಡಿದಂತಹ ಅತ್ಯಂತ ನೆಚ್ಚಿನ ಬೀಚ್ ಯಾವುದು, ಹಾಗೆಯೇ ಸಮುದ್ರ ತೀರಗಳಿಗೆ ತೆರಳಿದಾಗ ಆದಂತಹ ಅನುಭವಗಳು ಮತ್ತು ವಹಿಸಬೇಕಾದ ಎಚ್ಚರಿಕಾ ಕ್ರಮಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು

0: 9448402773 ಮತ್ತೊಂದು ಸಂಖ್ಯೆ 9141970272. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿರೋದು ಸುಷ್ಮಾ ವಿ, ಹಾಗೆ
1: ನಾನು ಸೀಮಾ ಎಂ.
0: ಶುಭೋದಯ ಸೀಮಾ.
1: ಶುಭೋದಯ ಸುಷ್ಮಾ.
0: ಓಕೆ ಸೀಮಾ, ನಮಗೆಲ್ಲರಿಗೂ ಸಮುದ್ರ ಅಂದರೆ ತಕ್ಷಣ ನೆನಪಾಗೋದು ಏನಪ್ಪ ಅಂದರೆ ಅಪಾರವಾದಂಥ ನೀರು.
1: ಹೌದು, ಖಂಡಿತ
0: ಅಲ್ವಾ. ಆ ನೀಲಿ ಆಕಾಶ, ಅಲೆಗಳ ಸದ್ದು, ತಂಪಾಗಿ ಬೀಸೋ ಗಾಳಿ, ಇನ್ನು ಸಂಜೆ ಸಮಯದಲ್ಲಿ ಸೂರ್ಯ ಮುಳುಗೋದನ್ನು ಸಮುದ್ರ ತೀರದಿಂದ ನೋಡೋ ದೃಶ್ಯ, ಇದೆಲ್ಲ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ ಸೀಮಾ?
1: ಖಂಡಿತವಾಗ್ಲೂ ತುಂಬಾ ಸುಂದರವಾಗಿರುತ್ತೆ. ಅಂದರೆ ಇವತ್ತು ವಿಶ್ವ ಸಾಗರದ ದಿನದ ಸಂದರ್ಭದಲ್ಲಿ ಈ ವಿಷಯದ ಆಯ್ಕೆ ತುಂಬ ಸೂಕ್ತ ಆಗಿದೆ ಅಂತ ಅನ್ಕೊಂತೀನಿ. ಖಂಡಿತವಾಗ್ಲೂ ನಾವು ಚಿಕ್ಕೋರಿಂದ ಹಿಡಿದು ಈಗಲೂ ಸಹ ಪ್ರವಾಸಕ್ಕೆ ಅಂತ ಹೋದಾಗ ಸಾಮಾನ್ಯವಾಗಿ ನಾವು ಸಮುದ್ರಕ್ಕೆ ಹೋಗ್ಬೇಕು, ನಾವು ಕಡಲ ತೀರಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಅಂದ್ರೆ ಈಗ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಎಷ್ಟೊತ್ತಿಗೆ ನಾವು ಅಲ್ಲಿರೋ ಸಮುದ್ರವನ್ನ ನೋಡ್ತೀವಿ, ನೀರೆಲ್ಲ ಆಟ ಆಡ್ತೀವಿ ಅನ್ನೋದು ಎಲ್ಲರಿಗೂ ಒಂದು ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ ತನಕ ಒಂದು ಕನಸು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಸಮುದ್ರಕ್ಕೆ ಭೇಟಿ ನೀಡಿದಾಗ ಕೇವಲ ನಾವು ಸಮುದ್ರವನ್ನ ನೋಡಿ ಎಂಜಾಯ್ ಮಾಡೋದಲ್ಲ, ಅಲ್ಲಿ ಹೇಗೆ ಎಚ್ಚರಿಕೆಯಿಂದ ಇರಬೇಕು. ಈಗೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದು ಅವಘಡಗಳು ಸಂಭವಿಸ್ತಾ ಇದಾವೆ. ದೋಣಿ ವಿಹಾರಕ್ಕೆ ಹೋಗೋದಿರ್ಬೋದು, ಬೋಟಿಂಗ್ ಹೋಗೋದಿರ್ಬೋದು, ಅಲ್ಲಿ ಆಗುವಂತಹ ಅನಾಹುತಗಳು, ಎಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಹಾಗಾದ್ರೆ ಹೇಗೆಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು, ಹೇಗೆಲ್ಲ ನಾವು ಮುಂಜಾಗ್ರತೆಯಿಂದ ಇರಬೇಕು, ಎಂಜಾಯ್ ಮಾಡಬೇಕು, ಹಾಗಂತ ನಮ್ಮ ಜೀವನನ ಕಳ್ಕೋಬಾರ್ದು ಅಲ್ವಾ? ಹಾಗಾಗಿ ನಮ್ಮ ಕೇಳುಗರ ಹತ್ರ ಕೂಡ ಮಾತಾಡೋಣ, ಅವರೆಲ್ಲ ಏನ್ ಹೇಳ್ತಾರೆ ಕೇಳೋಣ.
0: ಓಕೆ, ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ಕರೆ ತುಂಡಾಗಿದೆ ಶಿವ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ.
0: ನಮಸ್ತೆ
2: ಸತೀಶ್.
0: ಓಕೆ ನಳಿನಿ ಸತೀಶ್ ಅವರೇ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ?
2: ಬೆಳಗ್ಗೆಯಿಂದ ರೇಡಿಯೋ ಹಾಕಿರ್ತೀವಲ್ವಾ, ಹಾಗಾಗಿ ಗೊತ್ತಾಗುತ್ತೆ ಅಂಡ್ ಖುಷಿ ಕೂಡ ಆಗುತ್ತೆ. ಬೀಚಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದು, ಅಫ್ಕೋರ್ಸ್ ನಾನು ತುಂಬಾನೇ ಬೀಚಸ್ ಎಲ್ಲ ಹೋಗಿದ್ದೀನಿ. ಗೋಕರ್ಣ ಕಡೆಗೆಲ್ಲ ಹೋಗಿದ್ದೀನಿ, ಓಂ ಬೀಚ್ ಎಲ್ಲ ಹೋಗಿದ್ದೀನಿ, ಉಡುಪಿ ಕಡೆಗೆ ಮಲ್ಪೆ ಬೀಚ್ ಹೋಗಿದ್ದೀನಿ, ಪೆನಂಬೂರ್ ಬೀಚ್ ಹೋಗಿದ್ದೀನಿ, ತಂಜೀರ್ ಬಾವಿ ಬೀಚ್ ಹೋಗಿದ್ದೀನಿ, ಸುಲಕ್ಕಲ್ ಕಡೆಗೂ ಹೋಗಿದ್ದೀನಿ ಬೀಚಸ್ಗೆಲ್ಲ. ಏನ್ ಬೀಚಸ್ ಹೋದ್ರೂ ಅಂದ್ರೆ ಏನ್ ಸ್ವಲ್ಪ ಮನೆಗೆ ಗಾಬರಿ ಆಗೋದುಂಟು. ಯಾಕೆಂದ್ರೆ ಅಲ್ಲಿ ಬರೋ ಅಲೆಗಳು ಇರ್ತಾವಲ್ಲ, ಆ ಅಲೆಗಳನ್ನ ನೋಡೇನೆ ಗಾಬರಿ ಆಗುತ್ತೆ ನಮ್ಗೆ. ಆಮೇಲೆ ಎಷ್ಟೇ ನಾವು ದಡದಲ್ಲಿ ಹಿಂದೆ ಸರ್ಕೊಂಡ್ರು ಅದು ಜೋರಿಗೆ ಅಲೆ ಬರ್ತಾ ಬರ್ತಾ ಬರ್ತಾ ನಮ್ ಮಕ್ಕಳಕ್ಕೆ ಹೊಡ್ಬಿಡುತ್ತೆ, ಒಂದು ಇಲ್ಲ ನಮ್ಮನ್ನ ಕೆಳಗಡೆ ಬೀಳಿಸ್ಬಿಡುತ್ತೆ ಮತ್ತೊಂದು. ಈ ತರನು ಆಗುತ್ತೆ. ಮತ್ತೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀವಲ್ವಾ, ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಮಕ್ಕಳು, ನಮ್ಮ ಮಕ್ಕಳು ಎಸ್ಪೆಷಲಿ ಜೊತೆಗೆ ಮಕ್ಕಳು ಆಟ ಆಡ್ಲಿ, ಸ್ಯಾಂಡಲ್ ಆಗಿರ್ಲಿ, ಸ್ಯಾಂಡಲ್ ನಾವು ಗೋಪುರ ಕರ್ತೀವಿ, ಸೊ ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಅವಾಗ ಬಂದ್ಬಿಟ್ಟು ಅಲೆ ಹೊಡೆದ್ಬಿಟ್ಟು ಅಂದ್ರೆ ಏನ್ ಬೀಳ್ಸೋದು ಅಥವಾ ಯಾಕಂದ್ರೆ ಮಾಡಿದ್ರೆ ಭಯ ಆಗುತ್ತೆ. ಸೊ ಮಕ್ಕಳು ಕರ್ಕೊಂಡು ಹೋದಾಗ ಮಾತ್ರ ತುಂಬಾ ಜೋಪಾನವಾಗಿ ಇರ್ಬೇಕಾಗುತ್ತೆ, ನಾವು ಮೈ ಎಲ್ಲ ಕಣ್ಣಿರ್ಬೇಕಾಗುತ್ತೆ. ನನಗೂ ಬೀಚ್ ಅಂದ್ರೆ ತುಂಬಾನೇ ಇಷ್ಟ. ಎಲ್ಲ ಬೀಚಸ್ ನೋಡಿದೆ ಕರ್ನಾಟಕದಲ್ಲೆಲ್ಲ, ಏನ್ ಬ್ಯಾಂಗ್ಳೂರ್ ಕಡೆ ಆಗಿರ್ಬೋದು, ಉತ್ತರ ಕರ್ನಾಟಕ ಕಡೆ ಆಗಿರ್ಬೋದು ನೋಡಿದ್ರೆ, ಗೋವಾ ಬೀಚ್ ಕಡೆ ಎಲ್ಲ ಕಡೆಗೂ ಹೋಗಿದ್ದೀನಿ. ಒಂದ್ ಕಡೆ ಭಯ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ಮಗನ್ ಅಮ್ಮಗನ್ ಬರ್ತಡೇ ಕೂಡ ನಾವು ಏನೋ ಸಮುದ್ರದ ಮಧ್ಯದಲ್ಲೇ ನಾವು ಆಚರಣೆ ಮಾಡಿದ್ವಿ. ಅದೊಂದು ಖುಷಿ ನಮ್ಗೆ, ತುಂಬಾ ಖುಷಿ. ಅಲ್ಲೇ ನಾವು ಗೋವಾದಲ್ಲಿ ರೆಸಾರ್ಟ್ ಹಿಂದ್ಗಡೆಗೆ ಇತ್ತು. ಸೊ ಆಗ ನಾವು ಬೋಟನ್ ಹೋಗ್ಬಿಟ್ಟು ಅಲ್ಲೇ ನಾವು ಬರ್ತಡೇ ಮಾಡಿದ್ರು. ಅಂಡ್ 18 kilometers ನಮ್ಮನ್ನ ಬೋಟನ್ ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು ಅದಂತೂ, ನಮಗೆ ಅಷ್ಟು ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿದಾಗ. ಆಮೇಲೆ ಅಷ್ಟೇ ಭಯ ಆಗ್ತಿತ್ತು, ಯಾಕಂದ್ರೆ ಆ ಪ್ಲಾಟ್ಫಾರ್ಮ್ ಇಂದ ನಾವು ಬೋಟ್ ಹತ್ತಬೇಕು ಅಂತಂದ್ರೆ ಅಕಸ್ಮಾತ್ ಬಿದ್ದ್ಬಿಟ್ರೆ ನಾವು ಏನಪ್ಪಾ ಸಮುದ್ರದಲ್ಲಿ ಬಿದ್ದ್ಬಿಡ್ತೀವಿ ಅಂತಂದು. ನಮ್ಮ ಮಗ ಎಲ್ಲ ಬೋಟ್ ಮೇಲೆ ಹತ್ತಿದ್ರು, ಆದ್ರೆ ನಾನ್ ಬೋಟ್ ಮೇಲೆ ಹತ್ತಲಿಲ್ಲ, ಯಾಕಂದ್ರೆ ನಾನ್ ಸ್ವಲ್ಪ ದಪ್ಪ ಇರೋದ್ರಿಂದ ಬೋಟ್ ಗೆ ಹೋಗ್ಲಿಕ್ಕೆ ಜಾಗ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಮ್ ಬೋಟ್ ಅಲ್ಲಿ ಹೊರಗೆ ಕೂತ್ ಬಿಟ್ಟಿದ್ದೆ ಎಲ್ಲಾ ನೋಡ್ಕೊಳ್ತಾ. ತುಂಬಾ ಚೆನ್ನಾಗಿತ್ತು, ನನಗೂ ತುಂಬಾ ಖುಷಿ ಇತ್ತು. ಬೀಚಸ್ ಕಲ್ಲಿಗೆ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಮಕ್ಕಳ ಕರ್ಕೊಂಡು ಹೋದಾಗ ತುಂಬಾನೇ ಜೋಪಾನವಾಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು, ನಾವು ಕೂಡ ಕೇರ್ಫುಲ್ ಆಗಿರ್ಬೇಕು. ಇಷ್ಟ ಹೇಳಿಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಹೋಗ್ಲಿಕ್ಕೆ, ಬಹಳ ಖುಷಿ ಆಗುತ್ತೆ. ಬೀಚಸ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲಾರು ಇಷ್ಟ ಆಗುತ್ತೆ.
0: ಓಕೆ ನಳಿನಿ ಸತೀಶ್ ಅವರೇ, ಸಾಕಷ್ಟು ಮಾಹಿತಿನ ಹಂಚ್ಕೊಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಓಕೆ ಸುಷ್ಮಾ, ಕಡಲ ತೀರಗಳ ಬಗ್ಗೆ ನಮ್ಮ ಕೇಳುಗರಿಗೆ, ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲಾ ಕಡಲ ತೀರಗಳನ್ನ ನಮ್ಗೆಲ್ಲ ಚಿರಪರಿಚಿತ ಅಂತಾನೆ ಹೇಳ್ಬೋದು. ನಾವು ಕರಾವಳಿ, ಪಶ್ಚಿಮ ಕರಾವಳಿ ಕಡೆಗೆ ಹೋದ್ರೆ ಅಲ್ಲೆಲ್ಲ ಸಿಗೋದು

0: ಬೀಚ್ಗಳೇ ನಮಗೆ. ಕೆಲವೊಂದು ಪ್ರಮುಖವಾಗಿ ಪ್ರಾಮುಖ್ಯತೆ ಹೊಂದಿರುವಂಥ ಬೀಚ್ಗಳನ್ನ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ನಮ್ಮ ಕೇಳುಗರ ಕರೆ ಕೂಡ ಸ್ವೀಕರಿಸೋಣ. ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಯಾರಿದು? ಓಕೆ, ವೇದಮೂರ್ತಿ ಅವರಿಗೆ ಈಗಾಗ್ಲೇ ವಿಷಯ ಗೊತ್ತಾಗಿದೆ ಅಲ್ವಾ? ಹೇಳಿ ಹಾಗಾದ್ರೆ.
1: ಪೂರ್ವ ಪಶ್ಚಿಮ ಕರಾವಳಿ ನಾವು ದೂರದಾಗೆಲ್ಲ ನೋಡಿದ್ರಿ ಮೇಡಮ್ ಅವರೇ, ದಕ್ಷಿಣ ಕರಾವಳಿನೇ ನೋಡಿನಿ, ಮೂರು ಸಮುದ್ರಗಳನ್ನ ನೋಡಿ ನಾವು ಪುಣ್ಯ ಪಟ್ಟಿದ್ದೀನಿ. ಹೋಗ್ಬೇಕಾದ್ರೆ ಆ ಸಮುದ್ರದ ವಿಸ್ತಾರವನ್ನೇ ಅದೆಷ್ಟು ವರ್ಣನೆ ಮಾಡಿದ್ರೆ ನಮ್ಮ ಕಣ್ಣು ಸಣ್ಣವೇ ಅನಂತ ಇದ್ದಂಗೆ ವಿಶ್ವ ಇದ್ದಂಗೆ. ಯಾಕೆ ನಾವು ಊರುಗಳಲ್ಲಿ ಈ ಸಣ್ಣ ಕೆರೆಗಳು ಹಂಡೆಗಳನ್ನ ನೋಡ್ತಿದ್ವಲ್ಲ, ಅದನ್ನ ನೋಡಿದ್ರೆ ಈ ಆಕಾಶದಲ್ಲಿ ಒಬ್ಬ ಸೂರ್ಯ ಇದ್ದಂಗೆ ಅಂತ ಸೂರ್ಯ ಎಷ್ಟೋ ಇತ್ತಲ್ಲ, ಆ ರೀತಿಯಲ್ಲಿ ಇಲ್ಲಿ ಸಾಗರ ನೋಡಂಗ ಎಷ್ಟು ಆನಂದ ಅಂದ್ರೆ ಆ ನೀರಲ್ಲಿ ಇಳಿದು ಹೋಗ್ಬಿಟ್ರೆ ನಮ್ಮ ಪ್ಯಾಂಟ್ಗಳು ಹಂಗುಗಳು ಎಲ್ಲ ನಿಂದು ಮುಳಿ ಮುಳಿ ಹೇಳ್ತಾ ಇದ್ವಿ ಮೀನುಗಳಲ್ಲಿ. ಅದ ವರ್ಣನಂತೂ ಮಾಡಕ್ಕಾಗಲ್ಲ ಸಮುದ್ರ ವರ್ಣನೆಯನ್ನು.
0: ಹೌದು,
1: ಅದು ಪುಣ್ಯ ಅಲ್ಲಿದ್ದಾರೆ. ಆದ್ರೆ ಇವತ್ತಿನ ಈ ಅವಾಂತರದಲ್ಲಿ ಸಮುದ್ರಗಳು ಸಹ ಕೊಳಿತ ಪ್ರದೇಶಗಳಾಗಿಬಿಟ್ಟಿದಾವೆ. ಅದಕ್ಕೆಲ್ಲ ಕಾರಣ ನಾವೇ ಏನು
0: ಮಾಡಿದ್ದಲ್ಲೇ
1: ದುಃಖ ಪಡ್ಬೇಕು. ನಾವೇ ಕಾರಣ ಮೇಡಮ್, ಹೇಳ್ತೀವಲ್ಲ ಈಗಲೇ ಈಗ ಬೆಟ್ಟ ಹೋಗ್ತೀವಿ ಅಲ್ಲಿ ತಿಂಗಳು ಅಲ್ಲೇ ಹೆಚ್ಚಿದ್ವಿ ಇಲ್ಲಿ ಬರ್ತೀವಿ ಅದ್ನ ಯಾಕೆ ತೊಂದರೆ ಹಾಕೋದು ಅನ್ನೋ ನನಗೆ ಪ್ರಜ್ಞೆನೆ ಇರಲ್ಲ,
0: ಮನೆ
1: ಪ್ರಜ್ಞೆನೆ. ಅದಕ್ಕೆಲ್ಲ ಕಾರಣ ನಾವೇ ಆನಂದ ಕೂಡ ನಾವೇ ಹೊಲಸು ಮಾಡೋದು ನಾವೇ ಆ ಹೊಲಸಲ್ಲಿ ಸ್ವಲ್ಪ ಕಾಣಬೇಕು. ಒಟ್ಟು ಸಮಸ್ಯೆ ಹಣ್ಣನ್ನು ಇಟ್ಟಿದ್ರೆ ಸಾಲ ಮೇಡಮ್. ಧನ್ಯವಾದಗಳು ಬರ್ತೀನಿ.
0: ಓಕೆ, ಧನ್ಯವಾದ ವೇದಮೂರ್ತಿ ಅವರಿಗೆ.
2: ಓಕೆ, ಮತ್ತೊಂದು ಕರೆ ಇದೆ, ಸೀಮಾ
0: ಮಾತಾಡೋಣ.
2: ಹಲೋ, ಕರೆ ತೊಂಡಾಗಿದೆ.
0: ಕಡಲ ತೀರಗಳ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳೋಣ. ಇನ್ನು ಪಣಂಬೂರು ಕಡಲ ತೀರ, ಇದು ಮಂಗಳೂರಲ್ಲಿ ಬರುತ್ತೆ. ಈ ಕಡಲ ತೀರ ಏನಿದೆ ಅಲ್ವಾ ಸುಷ್ಮಾ, ಇದ್ರ ವಿಶೇಷತೆ ನೋಡೋದಾದ್ರೆ ಇದು ತುಂಬಾ ಸ್ವಚ್ಛವಾದ ಕಡಲ ತೀರ ಅಂತೆ. ಹಾಗೆ ಈ ಕಡಲ ತೀರದಲ್ಲಿ ನೀರಿನ ಕ್ರೀಡೆಗಳು ಅಂದ್ರೆ ಜೆಟ್ ಸ್ಕಿ ಇರ್ಬೋದು, ಬೋಟಿಂಗ್ ಇರ್ಬೋದು, ಹಾಗೆ ಪ್ಯಾರಾಸೈಕ್ಲಿಂಗ್ ಇರ್ಬೋದು, ಇದೆಲ್ಲ ಕೂಡ ಇಲ್ಲಿ ನಡೆಯುತ್ತೆ. ಹಾಗೆ ಮಲ್ಪೆ ಕಡಲ ತೀರ, ಇದನ್ನ ಗೋಲ್ಡನ್ ಸ್ಯಾಂಡ್ ಅಥವಾ ಶಾಂತ ಸಮುದ್ರ ಅಂತಾನೆ ಕರೀತಾರೆ. ಇದ್ರ ತುಂಬಾ ವಿಶೇಷ ಆಕರ್ಷಣೆ ಏನು ಅಂದ್ರೆ, ನಾವು ಮಲ್ಪೆಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರುವಂತಹ ಸೇಂಟ್ ಮೇರಿಸ್ ದ್ವೀಪಕ್ಕೆ ಕೂಡ ನಾವು ಹೋಗ್ಬೋದು. ಅದನ್ನ ಬೋಟಿಂಗ್ ಅಲ್ಲಿ ಕರ್ಕೊಂಡೋಗ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಅಲ್ಲಿ ಹೋದ್ರೆ ಆ ನಿಸರ್ಗ ನೋಡೋದಿರ್ಬೋದು, ಆ ಕಲ್ಲುಗಳಿರ್ಬೋದು, ಹಾಗೆ ಆ ಸಮುದ್ರದ ಶಬ್ದ ತುಂಬಾನೇ ಸೊಗಸಾಗಿರುತ್ತೆ. ಕರೆ ಬರ್ತಾ ಇದೆ, ಮಾತಾಡೋಣ.
2: ಹಲೋ, ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರಿದು?
3: ನಾನು ಮೇಡಮ್, ದಾವಣಗೆರೆ ಚಂದ್ರಿಕಾ ಹೇಳಿ.
2: ಓಕೆ ಚಂದ್ರಿಕಾ ಅವರೇ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ?
3: ಮೇಡಮ್ ಗೊತ್ತಾಗಿದೆ.
2: ಹೇಳಿ.
3: ಕೇಳ್ತಾ ಇದ್ದೆ, ನಡೆ ನೀವು ಮೇಡಮ್ ಮಾತಾಡಿದ್ರಲ್ಲ, ಕೇಳ್ತಾ ಇದ್ದೆ. ಬೀಚ್ ಜೊತೆಗೆ ಬೀಚ್ಗಳ ಬಗ್ಗೆ ಹೇಳಿದ್ರೆ ಬೇಕಾದಷ್ಟು ವಿಷಯ ಹೇಳ್ಬೋದು ಮೇಡಮ್. ಇದು ನಾನು ಆಲ್ಮೋಸ್ಟ್ ತುಂಬಾ ಬೀಚ್ಗಳನ್ನ ನೋಡಿದ್ದೀನಿ, ಹೋಗಿದ್ದೀನಿ. ಅಲ್ಲಿವರು ಉಡುಪಿ, ಮುರುಡೇಶ್ವರ, ಮತ್ತೆ ಎಲ್ಲದಕ್ಕಿಂತ ದೊಡ್ಡ ಬೀಚ್ ಅಂಡಮಾನ್ ಹೋಗಿದ್ವಿ ಮೇಡಮ್. ನಾವು ಅಂಡಮಾನ್ ಒಂದ್ ಕಡೆ ಕರ್ಕೊಂಡು ಹೋದ್ರು ಎರಡ್ ಕಡೆ ಬೀಚಿಗೆ. ಅಯ್ಯಪ್ಪ, ಅದು ನೋಡಕ್ಕೆ ಎರಡ್ ಕಣ್ಣು ಸಾಲದು. ಮತ್ತೆ ಎಲ್ಲಾ ಬೀಚ್ಗಳಲ್ಲೂ ಅದೊಂದು ಖುಷಿ, ಎಂಜಾಯ್ ಮಾಡೋದು ಅಂತಾನೆ. ಕೆಲವು ಬೀಚ್ಗಳಲ್ಲಿ ಬರೀ ಎಂಜಾಯ್ ಮಾಡಕ್ಕೆ ಅಂತಾನೆ ಹೋಗಿರ್ತೀವಿ. ಈಗ ನಾವು ಮಿಡಲ್ ಏಜ್ ನವ್ರಿಗೆ ತುಂಬಾ ಕಷ್ಟನೇ ಅದು. ತುಂಬಾ ಚಿಕ್ಕ ಮಕ್ಳಿಗೂ ಕಷ್ಟ, ಮತ್ತೆ ತುಂಬಾ ವಯಸ್ಸಾದ ಕಷ್ಟ. ಏನು ಸ್ವಲ್ಪ ಏಜ್ ಇದ್ದಿರ್ತಾರಲ್ಲ ಅವರಿಗೆ, ಹೆಂಗೋ ಅವರು ಅದ್ರಲ್ಲಿ ದೊಡ್ಡಾಗ್ಬಿಡ್ತಾರೆ. ಆದ್ರೂ ಕೆಲವೊಂದ್ಸಲ ತುಳಿಗೆ ಅದು ಅಬ್ಬರಿಸ್ಕೊಂಡ್ ಬರ್ಬೇಕಾರೆ ಅದೇನೋ ಸೆಂಟ್ರಿಗೆ ಹೋಗ್ಬಿಟ್ಟಿರ್ತಾರೆ. ನಮ್ ಕಂಡಿದ್ರಿಗೆ ಒಬ್ಬ ಇಷ್ಟು ಸೆಂಟ್ರಿಗೆ ಹೋಗ್ಬಿಟ್ರು ಮೇಡಮ್, ಅಂಡಮಾನಲ್ಲಿ ಕಷ್ಟಂಡ್ ಬಂದೇ ಬಿಟ್ರೆ ಅವ್ರು ಎಲ್ಲೋ ಸಿಕ್ಕ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಅದು ತುಂಬಾ ಕಷ್ಟದ, ಅದು ಎಲ್ಲರಿಗೂ ಅಷ್ಟೇ. ಮಗಳಲ್ಲಿ ಉರುಳಾಡೋದು ಅದೇ ಒಂದು ಖುಷಿ ಅಂತ ಹೇಳಿ ಹೋಗ್ತಾರೆ ನೀರಲ್ಲಿ. ಅದೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಒಂದೊಂದ್ಸಲ. ಆಮೇಲೆ ಈ ದಿನಗಳಲ್ಲೂ ಮಳೆ ದಿನದಲ್ಲಂತೂ ತುಂಬಾ ಗಾಳಿ ಇರುತ್ತಲ್ಲ ಮೇಡಮ್, ಆ ಟೈಮಲ್ಲಿ ತುಂಬಾ ಬೀಚ್ಗಳಲ್ಲಿ ಹುಷಾರಾಗಿರ್ಬೇಕು. ಬೀಚ್ಗಳಲ್ಲಿ ಹೋದಾಗ ಎಷ್ಟು ಹುಷಾರು ಇದ್ರು ಸಾಲದು. ನನ್ಗೂ ನನ್ ನೀರಂದ್ರೆ ತುಂಬಾ ಭಯ ಮೇಡಮ್ ನನಗೆ. ನನ್ಗೆ ಮಂಗಳೂರು ಬೀಚ್ ಹೋದಾಗ ನಾನು ಹೇಳ್ತಿದ್ದೆ ನನ್ ಫ್ರೆಂಡ್ಸ್ಗೆ, ನನಗೆ ನೀರ್ ಭಯ ನಂತೆ ಇಲ್ಲ, ಒಂದ್ಕಡೆ ಆಟ ಆಡ್ತೀನಿ ಅಂದ್ರೆ ಕೇಳಿಲ್ಲ, ಏನಾಗಲ್ಲ ಬಾರೆ ಬಾರೆ ಅಂತ ಕರ್ಕೊಂಡ್ರು. ಒಂದೇ ಸಲ ಜೋರಾಗ್ ಬಂತು ಮೇಡಮ್, ಯಾರಿಗೂ ನನ್ನ ನಡಿಯಕ್ಕೆ ಆಗ್ಲಿಲ್ಲ. ನನ್ ಮುಳುಗ್ಬಿಟ್ಟೆ, ಉಸಿರು ಕಟ್ಬಿಟ್ಟೆ. ನಾನು ಇವತ್ತಿನ ಮಕ್ಳ ಹತ್ರ ಹೇಳಿರ್ಲಿಲ್ಲ. ಅದ್ ಬಂದು ಅದು ನನ್ ಉಸಿರ ಕಟ್ಟೈತೆ ಮೇಡಮ್ ನಮ್ಗೆ. ನನಗೆ ಆಮೇಲೆ ಎಷ್ಟು ಕಷ್ಟ ಆಯ್ತು ಅಂದ್ರೆ, ಆತರ ಯಾರು ಫೋರ್ಸ್ ಆಗಿ ಬೀಚಲ್ಲಿ ಹೋದಾಗ ಏನಾಗಲ್ಲ ಬಾ ಎಂಜಾಯ್ ಮಾಡಿ.

0: ಮತ್ತೆ ಯಾರನ್ನ ಯಾರೋ ಕರ್ಕೊಂಡು ಹೋಗ್ಬೋದು. ಆಮೇಲೆ ಮದ್ದು ಒಂದು ಡೇಂಜರ್ ಅಂದ್ರೆ ಕೈ ಹಿಡ್ಕೊಂಡು ಹೋಗ್ತೀವಲ್ಲ ಒಬ್ಬರಿಂದ ಒಬ್ಬರಿಂದ ಪಕ್ಕ ಪಕ್ಕ, ಅದನ್ನಂತೂ ಯಾರು ಮಾಡಬಾರ್ದು.
1: ಯಾಕಂದ್ರೆ ಒಬ್ರು ಮುಳುಗಿದ್ರು ಕೂಡ ಇನ್ನೊಬ್ರು ಜೊತೆಲೆ ಮುಳುಗಿಸ್ಬಿಡ್ತಾರೆ.
0: ಹೌದು ಮೇಡಮ್, ಜೊತೆಲೆ ಮುಳುಗ್ತಾರೆ, ಇಬ್ರು ಇಬ್ರು ಆಯ್ತು, ಅವರಿಗೂ ಕಷ್ಟ ಉಸಿರಾಡ್ತಿತ್ತು, ಅವರಿಗೂ ಹಂಗೆ ಆಯ್ತು. ಅದಕ್ಕೆ ಅದನ್ನ ಅನುಭವ ಹೇಳ್ಬೇಕು ಮೇಡಮ್ ನಾವು ನಿಜವಾಗ್ಲು ಯಾರು. ಆಮೇಲೆ ಒಂದು ಖುಷಿ ಎಂಜಾಯ್ ಅಂತೇಳಿ ಲೈನೆ ಕೈ ಇಟ್ಕೊಂಡು ಅದನ್ನ ಫೋಟೋಗಳೆಲ್ಲ ನೋಡ್ತೀವಲ್ಲ ನಾವು ಹೋದಾಗ ಬೀಚ್ಗಳೆಲ್ಲ, ಅದು ಸೆಂಟ್ರೆ ಹೋಗಿರ್ತಾರೆ. ಅದು ಎಷ್ಟು ಕಷ್ಟ ಅಂದ್ರೆ ಒಬ್ರಿಗೊಬ್ರು ಕೈ ಬಿಸ್ಕೋಕೆ ಆಗಲ್ಲ ಆ ಟೈಮಲ್ಲಿ.
1: ಹೌದು, ಯಾಕಂದ್ರೆ ಆ ಸಮಯದಲ್ಲಿ ನಮಗೆ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇರಲ್ಲ, ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರನ್ನು ಕೂಡ ಎಳಿತಾ ಇರ್ತೀವಿ ಅಲ್ವಾ.
0: ಹೌದು, ನಾವು ಎಳಿತೀನಿ ಸಂಸ್ಥೆಯಲ್ಲಿ ನಮ್ದು ಇದಕ್ಕೋಸ್ಕರ ಇದಕ್ಕೊಂಡು ಗಟ್ಟಿಯಾಗಿ ಎಳಿತಾ ಇರ್ತೀವಿ. ಅಂದ್ರೆ ತುಂಬಾ ಅನಾಹುತಗಳು ಆಗ್ತಿದೆ, ನೋಡ್ತಾ ಇದೀವಿ ಕೇಳ್ತಾ ಇದೀವಿ ಪ್ರತಿನಿತ್ಯ ನಾವು. ಆಮೇಲೆ ಇವಾಗಂತೂ ಇದ್ರಲ್ಲಿ ತುಂಬಾ ಎಚ್ಚರಿಕೆ ಹೇಳುತ್ತೆ ಮೇಡಮ್, ಎಲ್ಲರೂ ಎಲ್ಲ ಕಟ್ ಹೇಳ್ತಾರೆ ರೆಡ್ಡಲ್ ಅಂತಿದ್ರೆ ಹೋಗ್ಬೇಡಿ ಅಂತೇಳಿ. ಆದ್ರೂ ಕೇಳದೆ ಹೋಗುವಂತವ್ರು ಅವ್ರ ಜೀವಗಳನ್ನ ಅವರೇ ಕಾಪಾಡ್ತಿದ್ದಾರೆ. ಎಷ್ಟು ಈಗ ಸದ್ಯ ಈ ತಿಂಗಳಲ್ಲಿ ಯಾರ್ದು ಕೇಳಿಲ್ಲ ಇನ್ ಬರ್ತಾ ನೋಡ್ರಿ ಇನ್ನ ಸುದ್ದಿಗಳು. ಅದಕ್ಕೆ ಬೀಚ್ ಗಳು ಹೋಗ್ಬೇಕಾದ್ರೆ ಸಣ್ಣ ಮಕ್ಕಳಂತೂ ಬಿಡ್ಲಬಾರ್ದು ಮೇಡಮ್. 8-10 ವರ್ಷದ ಒಳಗಿನ ಮಕ್ಕಳಿಗೆ ಬೀಚ್ ಅಲ್ಲಿ ಸುಮ್ನೆ ಬೇಕಾಕೊಂಡು ಎಲ್ಲೋ ಒಂದ್ ಕಡೆ ನೀರಿರೋ ಕಡೆ ನಾವೇ ಅವ್ರಿಗೆ ಆಟ ಆಡ್ಕೊಂಡು ಕರ್ಕೊಂಡ್ಬರ್ಬೇಕು ವಿನ ಇಂತ ಸಮುದ್ರದ ಬೀಚ್ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು. ಮತ್ತೆ ಅದು ಖುಷಿನ ಇರುತ್ತೆ, ಒಂದ್ ಕಡೆ ನಮಗೆ ದೊಡ್ಡವ್ರಿಗೆ ಎಂಜಾಯ್ ಮಾಡಕ್ ಬೇಕು ಅಂತ ಖುಷಿಗೆ ಹೋಗಿರ್ತೀವಿ. ಮುರುಡೇಶ್ವರದಲ್ಲೂ ಅಷ್ಟು ಮೇಡಮ್, ಎಲ್ಲಾ ಕಡೆನು ತುಂಬಾ ದೊಡ್ಡ ದೊಡ್ಡ ಅಲೆಗಳು ಬರ್ತವೆ. ಅಲ್ಲಿ ಅಲೆಗೆ ಒಂದೊಂದ್ಸಲ ದೋಣಿಗಳು ಹೆಂಗೆ ಕತ್ತರಿಸ್ತವೆ, ನಾವು ಬೋಟಿಂಗ್ ಎಲ್ಲ ಹೋಗ್ತೀವಲ್ಲ ಬೋಟಿಂಗ್ ಎಲ್ಲ ಹೋದಾಗ ಎಷ್ಟು ಭಯ ಭಯ ಅನ್ಸುತ್ತೆ ಅಲೆಗಳಿಗೆ. ಅಲ್ಲಿ ಯಾರೇ ಆಗಿರ್ಲಿ ಮೇಡಮ್ ಆ ಬೀಚ್ಗಳಿಗೆ ಹೋದಾಗ ನಾವು ಆ ನೀರಿನ ಜೊತೆ ಆಟನೇ ಆಡಬಾರ್ದು. ಅದೇ ಹೆಚ್ಚು ಕಡಿಮೆ ಮಕ್ಕಳು ಆಗ್ಲಿ, ವಯಸ್ಸ ನಮ್ಮ ವಯಸ್ಸರ ಆಗಿರ್ಲಿ, ನಮಗೆ ಈಜ್ ಬರದೇ ಇರೋರು ಆಗಿರ್ಲಿ, ಯಾರು ಆ ನೀರಲ್ಲಿ ಆಟ ಆಡಕ್ ಹೋಗೋದ್ ಬೇಡ. ನಮಗೆ ಎಷ್ಟು ಸಾಧ್ಯ ಅಷ್ಟು ಮುನ್ನಿಟ್ಟಲ್ಲಿ ನಮ್ಮ ಜೀವನ ರಕ್ಷಣ ನಾವೇ ಮಾಡ್ಕೋಬೇಕು. ಇನ್ನೊಬ್ರು ಯಾವತ್ತೂ ಕೈಡ್ಕೊಂಡು ನೀರೊಳಗ್ ಹೋಗ್ಬಾರ್ದು, ಬೀಚ್ ಒಳಗ್ ಆಟ ಆಡಕ್ ಹೋಗ್ಬಾರ್ದು ಅಂತ ನಂದು ಅದೊಂದು ಅನಿಸಿಕೆನೆ ಮೇಡಮ್ ನನಗೆ. ಹೇಳೋದು ಎಲ್ರಿಗೂ ಹೇಳೋದಂತೆ, ಎಂಜಾಯ್ ಮಾಡಿ, ಯಾರಿಗಾಗತ್ತ ಅವ್ರು ಎಷ್ಟು ಸಾಧ್ಯ ಅಷ್ಟೇ ನೀರಲ್ಲಿ ಎಂಜಾಯ್ ಮಾಡಿ. ತುಂಬಾ ಮಧ್ಯೆ ಹೋಗೋದು ಬೇಡ, ಇನ್ನೊಬ್ರು ಕೈಸ್ಕೊಳ್ಳೋದು ಬೇಡ, ಚಿಕ್ಕ ಮಕ್ಕಳನ್ನ ಬಿಡೋದು ಬೇಡ.
1: ಓಕೆ, ಒಂದಿಷ್ಟು ಜಾಗೃತಿ ಕ್ರಮಗಳನ್ನ ಅನುಸರಿಸಿಕೊಂಡು ನಾವು ಸಮುದ್ರ ತೀರವನ್ನ ಭೇಟಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ.
0: ಖಂಡಿತ ಮೇಡಮ್, ನಾವೇನ್ ಪ್ರವಾಸಕ್ಕೆ ಹೋಗಿರ್ತೀವಿ ನೋಡ್ಬೇಕು, ಆಟನೇ ಇರ್ಬೇಕು, ಬರ್ದೇ ಇರೋ ಅಂತ ಏನಿರಲ್ಲ. ಈಗ ಕುತ್ಕೊಂಡು ನೋಡಿದ್ರು ಖುಷಿ ಪಡ್ಬೋದು ನಾವು, ನಮ್ಗೆ ಎಷ್ಟು ಸಾಧನ ಮಣ್ಕಲ್ ನೀರಾವರಿ ನೀರಿರೋವರೆಗೂ ಹೋಗಿ ನೋಡಿ ಖುಷಿ ಪಡ್ಬೋದು. ಅಷ್ಟು ಬೇಕು ನಮಗೆ ಆಗದೆ ಇರೋದಕ್ಕೆ ನಾವು ಕೈಯಾಕಿ ಸೆಟ್ಟಿಗೆ ಗಂಡು ಮಕ್ಳುಗಳೇ ಕುಚ್ಕೊಂಡು ಹೋಗ್ತಾರೆ ಅಲ್ವಾ. ಅಂತದ್ರಲ್ಲಿ ನಾವು ನೋಡಕ್ ಹೋಗೋಣ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು, ಬೀಚ್ಗಳಂದ್ರೆ ಖುಷಿನೇ ಎಲ್ರಿಗೂ. ನಾವು ವರ್ಷಕ್ಕೊಂದ್ಸಲ ಬೀಚ್ಗಳಿಗೆ ಹೋಗ್ತಾ ಇದ್ದೀವಿ, ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ದೀವಿ ನೋಡಿದೀವಿ ಎಂಜಾಯ್ ಮಾಡಿದ್ವಿ. ಅಂಡಮಾನ್ ಅಂತ ಬೀಚ್ ಅಲ್ಲೇ ಮೂರ್ ಕಡೆ ಕರ್ಕೊಂಡೋಗಿದ್ರು, ತುಂಬಾ ಎಂಜಾಯ್ ಮಾಡಿದ್ವಿ, ಬೋಟಿಂಗ್ ಎಲ್ಲ ಹೋಗಿದ್ದೀವಿ. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಒಂದೊಂದ್ಸಲ ಭಯ ಮೇಡಮ್, ಅದು ಹೋದಾಗ ಮಧ್ಯೆ ಹೋಗಿರ್ತೀವಲ್ಲ ಇಲ್ಲಿ ಅಲೆಗಳು ನೋಡಿದ್ರೆ ಬೋಟ್ಗಳೇ ಮುಳುಗ್ತಾವೇನೋ ಅನ್ನೋಷ್ಟು ಭಯ ಭಯ ಸ್ಟಾರ್ಟ್ ಆಗಿರುತ್ತೆ.
1: ಓಕೆ ಚಂದ್ರಿಕಾ ಅವರೇ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಹಾಗೆ ನಿಮ್ಗೆ ಆದಂತ ಅನುಭವನ ಕೂಡ ತಿಳಿಸಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ ಸೀಮಾ.
2: ಓಕೆ, ಹಲೋ. ಓಕೆ, ಇವ್ರು ಹೇಳ್ದಂಗೆ, ಚಂದ್ರಿಕಾ ಅವ್ರು ಹೇಳ್ದಂಗೆ ನೀರಿನ ವಿರುದ್ಧ ನಾವು ಹೋಗ್ಬಾರ್ದು ಖಂಡಿತ. ಒಂದು ಮಾತನ್ನ ಹೇಳ್ತಾರಲ್ವಾ, ಗಾಳಿ ನೀರು ಬೆಂಕಿ ಈ ಮೂರನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಖಂಡಿತವಾಗ್ಲೂ ಇದು ಸತ್ಯವಾದ ಮಾತು ಅಂತಾನೆ ಹೇಳ್ಬೋದು. ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ.
3: ನಮಸ್ತೆ,
2: ಓಕೆ, ರಮಾಮಣಿ ಅವರು ಸುಳ್ಯದಿಂದ ಕರೆ ಮಾಡಿದೀರಾ? ದಕ್ಷಿಣ ಕನ್ನಡದಿಂದ. ಹಾಗಾದ್ರೆ ನಿಮ್ಮ ಊರಲ್ಲಿ ಸಾಕಷ್ಟು ಬೀಚ್ ಗಳಿದೆ ಅಲ್ವಾ?
3: ಓಕೆ,
2: ಖಂಡಿತವಾಗ್ಲು ಹೇಳಿ.
3: ನಾವು ಮಂಗಳೂರು ಬೀಚ್ ಸುಮಾರು ಕಡೆ ಎಲ್ಲ ನೋಡಿದ್ದೀವಿ, ಅಲ್ಲೂ ಕೂಡ ನಂದು ಹೋದ್ರೇನೆ ಅಲ್ಲಿ ಸಮುದ್ರಕ್ಕೆ ಹೋದ್ರು ಶ್ರೀರಾಮ ಅಂತ ಮರಳಿನಲ್ಲಿ ಬರೆಯುದು, ಆ ತೆರೆಗಳೆಲ್ಲ ಬಂದು ಕೊಚ್ಕೊಂಡು ಹೋಗೋಣ ನೋಡಕ್ಕೆ ಒಂಥರ ಖುಷಿ. ಏನೋ ನಾನು ಸಮುದ್ರ ಕೂಡ ಭಾವ ಬರ್ತದೆ ಮೇಡಮ್. ಅಷ್ಟೇ ಅಲ್ಲದೆ ನಾನು ಈಗಲ್ಲೇ ಅಮೆರಿಕಾ, ಆಸ್ಟ್ರೇಲಿಯಾ ಈ ಊರುಗಳಿಗೂ ಹೋಗಿದ್ದೇವೆ, ಅಲ್ಲಿ ಕೂಡ ಸಮುದ್ರದ ಕಡೆ ಕೂಡ ಈ ಶ್ರೀರಾಮ ಅಂತ ಬರೆಯೋದೊಂದು ನನಗೊಂದು ಬಹಳ ಇದು ಅಭ್ಯಾಸ. ಅದಕ್ಕೊಂದು ತೆರೆ ಹತ್ಕೊಂಡು ಹೋಗುವಾಗ ಏನೋ ನಾನು ಆ ಸಮುದ್ರ ಈ ಸಮುದ್ರ ಸಮುದ್ರ ನೀರನ್ನು ನಾನು ಜಾಯಿಂಟ್ ಮಾಡಿದೆ ಅನ್ನೋ ಒಂಥರ ಫೀಲಿಂಗ್. ಆಸ್ಟ್ರೇಲಿಯಾಗೆ ಎಲ್ಲಾ ಕಡೆ ಹೋದ್ರು ಶ್ರೀರಾಮ ಪ್ರಿಯ ತೆರೆ ಬಂದು ಹೇಳ್ಕೊಂಡು ಹೋಗೋದು. ಅಲ್ಲೊಂದು ಆಸ್ಟ್ರೇಲಿಯಾದಲ್ಲಿ

0: ಜಾಸ್ತಿ ಏನೇ ಅದ್ಭುತ ಅಂತ ಕೇಳಿದ್ರೆ ಗ್ರೇಟ್ ಬೇರಿಯರ್ ಆಫ್ ರೀಫ್ ಅಂತ ಅವಳ ದ್ವೀಪ ನನ್ನ ಮಗಳಿದ್ದಲ್ಲಿ ಹೋದಾಗ ಅಲ್ಲಿಗೆ ಹೋಗುವ ಒಂದು ಸಂದರ್ಭ ಬಂತು, ನನಗೆ ಯೋಗ ಬಂತು. ಏನು ಸಮುದ್ರ ಒಳಗೆ ಬೇರೆನೇ ವೇಷ ಧರಿಸ್ಕೊಂಡು ಹೋಗ್ಬೇಕು ಮೇಡಮ್, ಅವ್ರು ಒಬ್ರು ಕರ್ಕೊಂಡು ಹೋಗ್ತಾರೆ ಸಮುದ್ರ ಒಳಗೆ ಎಷ್ಟು ದೂರ ಹೋಗ್ಬೇಕಷ್ಟು ಕರ್ಕೊಂಡು ಹೋಗ್ತಾರೆ. ದೇವರ ಒಂದು ಸೃಷ್ಟಿಯನ್ನು ನೋಡ್ಬೇಕಾದ್ರೆ ನಮ್ಮ ಭೂಮಿ ಮೇಲೆ ಇರುವಂತ ಇದಕ್ಕಿಂತ ಸಮುದ್ರದ ಒಳಗೆ ಇಷ್ಟೆಲ್ಲ ದೇವರ ಸೃಷ್ಟಿ ಮಾಡಿದ ಅಂತ ಅನ್ಸುತ್ತೆ
1: ಮೇಡಮ್.
0: ಎಂತ ದೊಡ್ಡ ದೊಡ್ಡ ಮೀನು ಇದೆ ಅಕ್ವೇರಿಯಂ
1: ಹೇಳಿ ಮಾತಾಡಿ.
0: ಎಷ್ಟು ಮೀನುಗಳು ನಮ್ಮನ್ನು ಟಚ್ ಮಾಡ್ಕೊಂಡೇ ಹೋಗೋದು, ಅದನ್ನ ಹವಸ ದೀಪಗಳೆಲ್ಲ ಅದೆಲ್ಲ ಕಣ್ಣಲ್ಲಿ ನೋಡೋದಷ್ಟು ನಾವೊಂದು ಹುಟ್ಟಿದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಮೇಡಮ್. ದೇವ ಭೂಮಿ ಮೇಲೆ ಮಾತ್ರ ನೋಡ್ತೀವಿ, ಸಮುದ್ರ ಒಳಗೆ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ನನಗೆ ಅನ್ಸುತ್ತೆ. ಈ ನನ್ನ ಇದು ಅನುಭವವನ್ನ ನಾನು ಹಂಚ್ಕೋಬೇಕು ಅಂತ ಬಹಳ ದೇವರೇ ನನ್ಗೆ ಲೈನ್ ಸಿಕ್ಕಿದ್ರು ನಮ್ದು ಯೋಗ ಅಂತ ಹೇಳ್ತೀನಿ ಮೇಡಮ್. ಮತ್ತೆ ಈ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟಕ್ಕೆ ನಮ್ಮ ಪರದೇಶದಲ್ಲಿ ಬಹಳ
1: ಸೆಕ್ಯೂರಿಟಿ
0: ಹೋಗ್ಬೇಕಾದ್ರೆ ಅಲ್ಲೆಲ್ಲ ಗಾರ್ಡ್ಸ್ ಇರ್ತಾರೆ, ಯಾರಾದ್ರು ಸಮುದ್ರಕ್ಕೆ ಇಳಿಬೇಕಾದ್ರೆ ಎಲ್ಲ ಇಲ್ಲೊಂದು ಡೋಟ್ ಕೇರ್, ಮತ್ತೆ ಯಾರು ಪ್ರಯಾಣಿಕ ಇಲ್ಲಿ ನಮ್ಮ ಜನಗಳು ಕೂಡ ಕೇರೆ ಮಾಡಲ್ಲ ಜೀವದ ಆಸೆ. ಹಾಗೆ ಸಮುದ್ರ ಕೇಳ್ತಾ ಇರ್ತೀನಿ ಹಾಗಾಯ್ತು ಹೀಗಾಯ್ತು ಅಂತ. ಅಲ್ಲಿ ಇವಾಗ ಆಸೆ ಅದೇ ಬಹಳ, ಅಲ್ಲಿ ಹೋಗ್ಬೇಕಾದ್ರೆ ಬೇರೆ ಜಾಕೆಟ್ ಎಲ್ಲ ಹಾಕೊಂಡು ಹೋಗ್ಬೇಕು, ಅದೇ ಸ್ವಿಮ್ ಮಾಡ್ಬೇಕಾದ್ರೆ ಸುಮ್ಮನೆ ಈಗ ಸ್ವಿಮ್ ಮಾಡ್ಬೇಕಾದ್ರು ಬಹಳ ಚೆನ್ನಾಗಿದೆ. ಸೆಕ್ಯೂರಿಟಿ ಎಲ್ಲ ಮತ್ತೆ ಬಹಳ ಕ್ಲೀನ್ ಆಗಿರುತ್ತೆ ಎಲ್ಲ ಕಡೆನು. ನಮ್ಮ ದೇಶದಲ್ಲ ದೂರದ ಅಂತ ಅಲ್ಲ, ನಮ್ಮ ಜನರನ್ನು ಸುಧಾರಿಸ್ಕೊಳ್ಬೇಕು, ಅದನ್ನು ಎಲ್ಲಿ ನೋಡಿ ಸ್ವಚ್ಛತನ ಕಾಪಾಡ್ಬೇಕು ಅಂತ ಹೇಳ್ಕೊಳ್ತೀನಿ. ಒಂದು ಚೂರು ಕಸ ಕಾಣೋದಿಲ್ಲ ಮೇಡಮ್, ಅದೆಲ್ಲ ನಮ್ದು ಇಲ್ಲೆಲ್ಲ ಹೋದ್ರೆ ಎಲ್ಲಾ ಕಡೆ ಕಸ ಹಾಕ್ತಾರೆ ನೋಡ್ತೀರಿ. ಹಾಗೆ ಮಾಡಬಹುದು, ಜನಗಳು ತಿದ್ದುಕೊಂಡು ನಮ್ಮ ಪರಿಸರವನ್ನು ಕಾಪಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ.
1: ಓಕೆ, ಒಳ್ಳೆ ಒಳ್ಳೆ ಮಾಹಿತಿ ಅನ್ಕೊಂಡ್ರಿ, ಹಾಗೆ ಹೇಳಿದ್ರಿ. ಅದಲ್ದೇನೆ ವಿದೇಶಕ್ಕೆ ಭೇಟಿ ನೀಡಿರೋ ಮಾಹಿತಿಯನ್ನ ಕೂಡ ಹಂಚ್ಕೊಂಡ್ರಿ. ಧನ್ಯವಾದ ರಮಾಮಣಿ ಅವರಿಗೆ.
0: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು. ಓಕೆ ಸುಷ್ಮಾ, ಒಂದು ಗೀತೆಯನ್ನ ಕೇಳ್ಬರೋಣ.
2: ಓಕೆ ಸೀಮಾ, ಇದೀಗ ಕೇಳೋಣ AK-47 ಚಿತ್ರದ ಗೀತೆಯನ್ನ.

0: ಕೇಳುಗರೇ ಗಮನಿಸಿ, ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಪ್ರಕ್ರಿಯೆ, ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿ ದೊರೆಯುವ ಸರ್ಕಾರದ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಜೂನ್ 10, 6, 2026 ಅಂದರೆ ಇದೇ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೂ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ 102.6 FM ಪ್ರಸಾರವಾಗಲಿದೆ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 29564 STD ಕ್ರಮಾಂಕ 08194, ವಾಟ್ಸಪ್ ಸಂದೇಶದ ಮೂಲಕ ಪ್ರಶ್ನೆಯನ್ನು ಕೇಳಲು 9448640273 ಈ ಸಂಖ್ಯೆಯನ್ನು ಬಳಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಪುಷ್ಪಲತಾ ಭಾವಿಮಠ, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ತಪ್ಪದೆ ಕೇಳಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ.
1: ಓಕೆ ಸುಷ್ಮಾ, ವಿಶ್ವಸಾಗರದ ದಿನದ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ, ಹಾಗೆ ಜೊತೆಗೆ ಸಾಗರಗಳಿಗೆ ಅಂದ್ರೆ ಸಮುದ್ರಗಳಿಗೆ ತೆರಳಿದಾಗ ಎಚ್ಚರಿಕೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇನ್ನು ನಾನು ಒಂದೆರಡು ಸಮುದ್ರ ತೀರದ ಬಗ್ಗೆ ಹೇಳಿದ್ದೆ, ಅದನ್ನ ಮುಂದುವರಿಸ್ತಾ ಹೋದ್ರೆ ಇನ್ನು ಗೋಕರ್ಣ ಹೋದ್ರೆ ಅಲ್ಲೂ ಕೂಡ ಬೀಚ್ ಇದೆ, ಓಂ ಬೀಚ್ ಅಂತಾನೆ ಪ್ರಸಿದ್ಧ ಅದು. ಓಂ ಆಕಾರದಲ್ಲಿರೋದ್ರಿಂದ ಅದಕ್ಕೆ ಓಂ ಬೀಚ್ ಅಂತಾನೆ ಕರೀತಾರೆ. ಹಾಗೆ ಇನ್ನು ಮುರುಡೇಶ್ವರ ಕಡಲ ತೀರ, ಇದು ಕೂಡ ತುಂಬಾ ಸುಂದರವಾಗ್ಬಿಟ್ಟಿದೆ. ಅಲ್ಲಿ ಈಶ್ವರನ ದೇವಸ್ಥಾನ ಇದೆ, ಹಾಗೆ ದೊಡ್ಡ ಒಂದು ಈಶ್ವರನ ಸ್ಟ್ಯಾಚು ಇದೆ, ಹಾಗೆ ಇದು ಅತಿ ದೊಡ್ಡ ಒಂದು
2: ಶಿವನ ಸ್ಟ್ಯಾಚುವನ್ನ
1: ಹೊಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಕಾಪು ಕಡಲ ತೀರ, ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿರುವಂತದ್ದು. ಇಲ್ಲಿ ಏನ್ ಗೊತ್ತಾ, ಒಂದು ಹಳೆಯ ಲೈಟ್ ಹೌಸ್ ಇದೆ, ಅಂದ್ರೆ ಎತ್ತರವಾದ ಒಂದು ಬಂಡೆಗಲ್ಲಿನ ಮೇಲೆ ಕಟ್ಟಿರ್ತಾರೆ ಲೈಟ್ ಹೌಸ್, ಅದ್ರ ಮೇಲೆ ನಿಂತ್ಕೊಂಡು ನಾವು ಸೂರ್ಯಾಸ್ತವನ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಮುಂದಿನ ಉಲ್ಲಾಳ ಕಡಲ ತೀರ, ಇದು ಕೂಡ ಅಂದ್ರೆ ಇಲ್ಲಿ ಸ್ವಲ್ಪ ಜನಸಂದಣಿ ತುಂಬಾನೇ ಕಮ್ಮಿ ಇರ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ಸೋಮನಾಥ್ ಅಂತ ಮಾತಾಡ್ತಿದ್ದೀನಿ, ಮಡ್ರೇಲಿ ಗ್ರಾಮ.

0: ಕಾಂಗ್ರೆಸ್ಸಿಂದ.
1: ಓಕೆ ಹೇಳಿ ಸೋಮನಾಥ್ ಅವರೇ.
0: ತಮಗೆ ಸಾಗರ ವಿಶ್ವ ಸಾಗರ ದಿನದ ಶುಭಾಶಯಗಳು.
1: ತಮಗೂ ಕೂಡ ಹೇಳಿ, ನೀವು ಯಾವ ಒಂದು ಬೀಚ್ಗೆ ತೆರಳಿದ್ರಿ, ನಿಮಗೆ ಯಾವ ಬೀಚ್ ಅಂದ್ರೆ ಇಷ್ಟ?
0: ಇತ್ತೀಚೆಗೆ ಅಂದ್ರೆ ನಾನು ಕೇವಲ ಒಂದು 15 ದಿವಸದಿಂದೆ ಒರಿಸ್ಸಾ ರಾಜ್ಯದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರ ಪುರಿ ಜಗನ್ನಾಥ ಅಂತ ಹೇಳಿದೆ. ಆ ಪುರಿ ಕ್ಷೇತ್ರ ಇರೋದು ಸಮುದ್ರದ ದಂಡೆಗೆ ಇರೋದು.
2: ಚಂದ್ರಭಾಗ ಬೀಚಿಗೆ ಹೋಗಿದ್ರ?
0: ಚಂದ್ರಭಾಗನ ನನಗೆ ಹೆಸರಿಲ್ಲ, ನೀವು ಹೇಳಿದ್ರು ಚೆನ್ನಾಯ್ತು. ಆ ಬೀಚ್ ಅನ್ನ ನೋಡಿದ್ವಿ, ಮತ್ತೆ ಆ ಬೀಚ್ ಅಲೆಗಳು ಎಲ್ಲ ಚೆನ್ನಾಗಿರುತ್ತೆ, ಬೀಚ್ ನಿರ್ವಹಣೆ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅದು ನಮ್ಮ ಕೈಯಲ್ಲೂ ಕೂಡ ಅಷ್ಟೇ, ನಾವು ಸಾರ್ವಜನಿಕರು ಯಾವುದೇ ಒಂದು ಸ್ಥಳವನ್ನ ಸ್ವಚ್ಛವಾಗಿರ್ಬೇಕು ಅಂದ್ರೆ ಅದರಲ್ಲಿ ನಮ್ಮ ಒಂದು ಒಂದು ಏನು ಹೇಳ್ತೀವಿ ನಾವು ಅದಕ್ಕೆ ಇನ್ಸೆಂಟಿವ್ ತಗೊಳೋದು ಅಂತ ಹೇಳ್ತೀವಲ್ಲ, ಅದು ನಮ್ಮಲ್ಲಿ ಇರುತ್ತೆ. ಅದರಿಂದ ನಾವು ಪ್ಲಾಸ್ಟಿಕ್ ಬಳಸೋದನ್ನ ಮತ್ತೆ ನೀರಿನ ಪಾತ್ರೆಗಳನ್ನ ತಗೊಂಡು ಹೋಗಿದ್ರೆ ಅಲ್ಲೇ ವಿಸಾಕಿ ಬರುವಂತದ್ದು ಇದೆಲ್ಲ ಮಾಡಿದ್ರೆ ಬೀಚ್ ಎಲ್ಲ ಅಲ್ಲಿ ಪರಿಸರ ಅಲ್ಲಿಯ ಒಂದು ವಾತಾವರಣ ನೈರ್ಮಲ್ಯವಾಗಿ ಚೆನ್ನಾಗಿರುತ್ತೆ. ಅದನ್ನು ಅಳವಡಿಸ್ಕೋಬೇಕು ಅಂತ ನಾನು ಮುಖಾಂತರ ವಿನಂತಿ ಮಾಡ್ತೀನಿ. ಮತ್ತೆ ಬೀಚ್ ಅಂದ ತಕ್ಷಣ ನಾವು ಅಲ್ಲಿ ನಮಗೆ ಆಡುವಾಗ ಸಿಗುವಂತ ಖುಷಿ ಬೇರೆ ಒಂದು ಯಾವುದೇ ಒಂದು ಆಟದಲ್ಲೂ ಸಿಗೋದಿಲ್ಲ. ಅಷ್ಟು ತಳ್ಳಿಯಿಂದಾಗಿ ನಾವೆಲ್ಲ ಆಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಸ್ವಲ್ಪ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರೆ ಸ್ವಲ್ಪ ಮಕ್ಕಳ ಕಡೆ ಗಮನ ಕೂಡ ಇರ್ಬೇಕಾಗುತ್ತೆ, ಮಕ್ಕಳ ವಿಷಯವಾಗಿ ಮೈ ಮರೆಯಬಾರದು ಅವಾಗ. ಮತ್ತೆ ಚಂದ್ರಭಾಗ ನದಿ ಸಮುದ್ರದ ಒಂದು ವಿಶೇಷ ಏನಂದ್ರೆ ಅಲ್ಲಿ ನೆಲೆಗಳ ಒಂದು ಶಬ್ದಕ್ಕೆ ಜಗನ್ನಾಥ ಸ್ವಾಮಿಗೆ ನಿದ್ರೆ ಭಂಗ ಆಗ್ತಿರ್ತಂತೆ. ಇದರಿಂದ ಆಂಜನೇಯ ಸ್ವಾಮಿಯನ್ನ ಅಲ್ಲಿ ಅಲೆಗಳ ಒಂದು ಶಬ್ದವನ್ನ ನೀನು ತಡೀಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿಗೆ ಅದು ಅಲ್ಲಿ ಬೇಡಿ ಹಾಕಿ ಬಂಧಿಸಿ ನಿಲ್ಲಿಸಿದ್ದಾರೆ ಭಗವಂತ. ಅದರಿಂದ ಬೇಡಿ ಆಂಜನೇಯ ಸ್ವಾಮಿ ಅಂತಾನೆ ಹೇಳ್ತಾರೆ
1: ಅದನ್ನ.
0: ಇದನ್ನು ಕೂಡ ನಾವು ದರ್ಶನ ಮಾಡಿ ಬಂದಿವಿ. ಸಮುದ್ರ ದಂಡೆಯಲ್ಲಿ ಇದೆ ಆ ದೇವಸ್ಥಾನ, ಅದಕ್ಕೆ ಒಂದು ಈ ರೀತಿಯಾದ ಕಥೆನು ಇದೆ. ಭಗವಂತ ನಾನು ನಿದ್ರೆ ಭಂಗನ ಮಾಡ್ತಾ ಇದ್ದಂತೆ ಸಮುದ್ರ
1: ಸ್ವಾಮಿಯನ್ನ
0: ಅಲೆಗಳ ಒಂದು ಶಬ್ದವನ್ನ ಇಲ್ಲಿ ತಡೆಗಟ್ಟ ಇಲ್ಲಿ ನಿಂತಿದ್ದು ಅಂತ ಹೇಳಿ ಆದೇಶ ಇಟ್ಟಿದ್ದಾನಂತೆ.
1: ಓಕೆ, ಒಳ್ಳೆ, ಇಷ್ಟು ಒಂದು ವಿಶೇಷತೆ ಇದೆ ಅಲ್ವಾ? ಓಕೆ ಸೋಮನಾಥ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
0: ಧನ್ಯವಾದ.
2: ಹಲೋ ಹಲೋ, ನಮಸ್ತೆ ನಮಸ್ತೆ, ಮಾತಾಡಿ. ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಕರೆ ತೊಂಡಾಯ್ತು ಸೀಮಾ.
1: ಓಕೆ ಸುಷ್ಮಾ, ಒಂದು ವಿಶೇಷ ಬೀಚ್ ಬಗ್ಗೆ ಹೇಳೋಣ. ಮರವಂತೆ ಬೀಚ್ ಕುಂದಾಪುರದಲ್ಲಿದೆ. ಇದು ಎಷ್ಟು ಸುಂದರವಾಗಿದೆ ಅಂದ್ರೆ, ಒಂದು ಬದಿಯಲ್ಲಿ ಅರಬ್ಬಿ ಸಮುದ್ರ, ಇನ್ನೊಂದು ಬದಿಯಲ್ಲಿ ಸೌಪರ್ಣಿಕಾ ನದಿ, ಆ ಮಧ್ಯದಲ್ಲಿ ಹೆದ್ದಾರಿ ಇದೆ. ಅಂದ್ರೆ ಅಲ್ಲಿ ಪ್ರಯಾಣ ಮಾಡುವಾಗ ನಾವು ಈ ಕಡೆ ಸಮುದ್ರನ ನೋಡ್ಬೋದು ಒಂದು ಬದಿಯಲ್ಲಿ, ಒಂದು ಬದಿಯಲ್ಲಿ ಸೌಪರ್ಣಿಕಾ ನದಿಯನ್ನ ಕೂಡ ನೋಡ್ಬೋದು. ಎಷ್ಟು ಸುಂದರವಾಗಿರುತ್ತಲ್ವಾ? ಹಾಗೆ ಸಮುದ್ರದ ಅಲ್ಲಿ ನಾವು ಪ್ಲಾಸ್ಟಿಕ್ ಇರ್ಬೋದು, ಕಸ ಹಾಕೋದು ತುಂಬಾನೇ ತಪ್ಪು. ಆದ್ರೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಸುಷ್ಮಾ, ಸಮುದ್ರ ಯಾವುದೇ ರೀತಿಯ ಕಸ ಕಡ್ಡಿ ಪ್ಲಾಸ್ಟಿಕ್ ಏನನ್ನ ಕೂಡ ಇಟ್ಕೊಳ್ಳೋದಿಲ್ಲ. ಯಾವತ್ತಿದ್ರು ಅದು ದಡಕ್ಕೆ ತಂದು ಸೇರಿಸುತ್ತಂತೆ. ಯಾವುದೇ ಒಂದು ಸಣ್ಣ ಕಸನ ಕೂಡ ತನ್ನಲ್ಲಿ ಇಟ್ಕೊಳ್ಳಲ್ಲ ಸಮುದ್ರ. ಸಮುದ್ರದ ನೀರು ಅಷ್ಟು ಸ್ವಚ್ಛವಾಗಿರುತ್ತೆ.
2: ಹಾಗೆ ಸೀಮಾ, ಇನ್ನು ಸೇಫ್ಟಿ ಮೆಜರ್ಸ್ಗಳ ಬಗ್ಗೆ ಅಂದ್ರೆ ಏನು, ಇದು ಬೋಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಸಮುದ್ರದಲ್ಲೆಲ್ಲ, ಒಂದಿಷ್ಟು ಬೋಟ್ ನಲ್ಲಿ ಪ್ರಯಾಣ ಮಾಡುವಾಗ ಲೈಫ್ ಜಾಕೆಟ್ ಗಳನ್ನ ಧರಿಸೋದಾಗಿರ್ಬೋದು. ಒಂದು ಕೆಲವು ದಿನಗಳ ಹಿಂದೆ ನಾವೆಲ್ಲ ಮಾಧ್ಯಮದಲ್ಲಿ ದಿನಪತ್ರಿಕೆಯಲ್ಲಿ ಸಾಕಷ್ಟು ಕಡೆ
1: ಖಂಡಿತ
2: ನೋಡಿದ್ವಿ ಅಲ್ವಾ, ಎಷ್ಟು ಯಾವ ತರ
1: ಬೋಟಿಂಗಿಗೆ ತೆರಳಿದಾಗ ಒಂದು ಅನಾಹುತ ಜರುಗಿರೋ
2: ಯುವ ಜನರನ್ನೇ ಎಷ್ಟೊಂದು ಜನ ಸಾವಿಗೀಡಾಗಿದ್ರು.
1: ಹೌದು ಹೌದು, ಖಂಡಿತ.
2: ಅಂದ್ರೆ ನಾವು ಯಾವುದೇ ರೀತಿಯ ಜಾಗೃತಿ ಕ್ರಮಗಳನ್ನ ಅನುಸರಿಸಿಕೊಂಡೆ ಬೋಟಿಂಗ್ ಮಾಡಿದಾಗ ಪ್ರಾಣಕ್ಕೆ ಅಪಾಯ ಆಯ್ತು ಅಲ್ವಾ?
1: ಹೌದು, ಖಂಡಿತವಾಗ್ಲು. ನಾವು ಒಂದು ಸಮುದ್ರಕ್ಕೆ ತೆರಳ್ತೀವಿ, ಅಲ್ಲಿ ಆಟ ಆಡ್ತೀವಿ ಅಂದ್ರೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾರ್ಡ್ಗಳು ಇರ್ತಾರೆ, ಲೈಫ್ ಗಾರ್ಡ್ಸ್ ಅಂತಾನೆ ಅಂತಾರೆ ಅವ್ರನ್ನ. ಅವ್ರಿದ್ದಾಗ ಅವ್ರು ಹೇಳೋ ಅಂತ

0: ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗುತ್ತೆ. ಹಾಗೆ ಎಚ್ಚರಿಕೆ ಫಲಕಗಳನ್ನ ಹಾಕಿರ್ತಾರೆ, ಇಲ್ಲಿ ತುಂಬಾ ಆಳ ಇದೆ, ಇಲ್ಲಿ ಈಜಬೇಡಿ, ಇಲ್ಲಿ ಇಳಿಬೇಡಿ ಅಂತ. ಅದು ನೋಡಿನೂ ಸಹ ನಾವು ಆ ನೀರಲ್ಲಿ ಈಜೋದಕ್ಕೆ ಹೋಗ್ಬಾರ್ದು. ಹಾಗೆ ನೀರಿನ ರಭಸ ಹೆಚ್ಚಾದಲ್ಲೂ ಕೂಡ ಅವರು ನಮಗೆ ಎಚ್ಚರಿಕೆಯನ್ನ ನೀಡಿರ್ತಾರೆ.
1: ಮತ್ತೆ ಸಂಜೆ ಸಮಯದಲ್ಲಿ ಸಮುದ್ರ ತೀರಗಳಿಗೆ ಹೋಗೋದನ್ನ ಕಡಿಮೆ ಮಾಡ್ರಿ ಅಂತ ಹೇಳ್ತಾರೆ. ಅಲೆಗಳ ಏರಿಳಿತ ಜೋರಾಗಿರುತ್ತೆ,
0: ಅದರಲ್ಲೂ ಹುಣ್ಣಿಮೆ ಸಮಯದಲ್ಲಂತೂ ಅಲೆಗಳ ಏರಿಳಿತ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳ್ತಾ ಇರ್ತಾರೆ, ಹುಣ್ಣಿಮೆಯಲ್ಲಿ ಸಮುದ್ರಕ್ಕೆ ಇಳಿಬೇಡಿ, ಅಲೆಗಳು ತುಂಬಾ ಜೋರಾಗಿ ಬರುತ್ತೆ ಅಂದ್ರೆ ಅದು ಒಂದು ಪ್ರಕೃತಿ ನಿಯಮ ಅದು.
1: ಇನ್ನು ಸ್ಕೂಬಾ ಡೈವ್ ಆಗಿರ್ಬೋದು, ಮತ್ತೆ ಬೈಕ್ ಅಲ್ಲಿ ರೈಡ್ ಎಲ್ಲ ಹೋಗ್ತಾ ಇರ್ತಾರೆ ಸಮುದ್ರದಲ್ಲಿ, ಅದನ್ನೆಲ್ಲ ನೋಡಿದಾಗ ನಮಗೆ ಭಯ ಆಗ್ತಾ ಇರುತ್ತೆ, ಏನಪ್ಪ ಹಿಂಗ ಹೋಗ್ತಾ ಇದಾರೆ ಅಂದ್ರೆ. ಕೆಲವೊಂದಿಷ್ಟು ಜನ ಏನು ಅಂದ್ರೆ ಏನು ಲೈಫ್ ಜಾಕೆಟ್ ಅನ್ನ ಧರಿಸದೆ ಜೋರಾಗಿ ಓಡಿಸ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಅದನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ ಸಿಮ.
0: ಈಗೆಲ್ಲ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈ ರೀತಿ ಹೋದ್ರೆ ಈ ತರ ನಾವ್ ಎಂಜಾಯ್ ಮಾಡಿದ್ರೇನೆ ನಾವ್ ಒಂದು ಬೀಚ್ಗೆ ತೆರಳಿದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದು ಬಂದ್ಬಿಟ್ಟಿದೆ. ನೀ ಹೇಳ್ದಂಗೆ ಸ್ಕೂಬಾ ಡೈವಿಂಗ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸಮುದ್ರದ ಆಳದಲ್ಲಿರುವ ಎಲ್ಲ ಪ್ರಪಂಚ

0: ಏನು ಲೈಫ್ ಜಾಕೆಟ್ ಅನ್ನ ಧರಿಸದೆ ಜೋರಾಗಿ ಓಡಿಸ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಅದನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ ಸಿಮಾ?
1: ಈಗೆಲ್ಲ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈ ರೀತಿ ಹೋದ್ರೆ ಈ ತರ ನಾವ್ ಎಂಜಾಯ್ ಮಾಡಿದ್ರೇನೆ ನಾವ್ ಒಂದು ಬೀಚ್ಗೆ ತೆರಳಿದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದು ಬಂದ್ಬಿಟ್ಟಿದೆ. ನೀ ಹೇಳ್ದಂಗೆ ಸ್ಕೂಬಾ ಡೈವಿಂಗ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸಮುದ್ರದ ಆಳದಲ್ಲಿರುವ ಎಲ್ಲ ಪ್ರಪಂಚವನ್ನ ನಾವು ನೋಡ್ತೀವಿ, ಆದ್ರೆ
0: ಗೈಡ್ಗಳು ತುಂಬಾ ಇರುತ್ತೆ.
1: ಗೈಡ್ಗಳು ನಮ್ ಜೊತೆಗಿರ್ಬೇಕು. ಗೈಡ್ಗಳು ಇದ್ರು ಸಹ ಅಲ್ಲಿ ಹೋಗುವಂತ ಧೈರ್ಯ ನಮ್ಮಲ್ಲಿರ್ಬೇಕು. ಕೆಲವರಿಗೆ ಧೈರ್ಯ ಇರೋದಿಲ್ಲ, ಆದ್ರೆ ಹೋಗ್ಬೇಕು ಅನ್ನೋ ಒಂದು ಆತುರತೆ ಇರುತ್ತೆ. ಆ ಸಮಯದಲ್ಲಿ ಕೂಡ ಅಚರತೆ ಆಗಂತಹ ಸಂದರ್ಭ ಇರುತ್ತೆ ಅಂತಾನೆ ಹೇಳ್ಬೋದು.
0: ಮತ್ತೊಂದು ಕರೆ ಇದೆ. ಹಲೋ, ಕರೆ ತುಂಡಾಗಿದೆ. ಕೇಳಿದರೆ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
2: ಬಸವರಾಜ್ ಅಂತ.
1: ಬಸವರಾಜ್ ಅವ್ರು ಎಲ್ಲಿಂದ ಕರೆ ಮಾಡಿದ್ದೀರಾ? ಚಿತ್ರದುರ್ಗದಿಂದ. ವಿಷಯ ಗೊತ್ತಾಗಿದ್ಯಾ ಬಸವರಾಜ್ ಅವರಿಗೆ? ಹೇಳಿ. ಹಾಗಾದ್ರೆ
0: ಯಾಕೆ ಬಸವರಾಜ್ ಅವರು ಟಿಫನ್ ಮಾಡಿಲ್ವಾ ಇನ್ನು? ಯಾಕೆ ಜೋರಾಗಿ ಮಾತಾಡ್ತಾ ಇಲ್ಲ? ಜೋಶ್ ಇಲ್ಲ ನಿಮ್ಮ ಧ್ವನಿಯಲ್ಲಿ.
1: ತುಂಗಭದ್ರಾ ಹಿನ್ನೀರಿನ ಬಗ್ಗೆ ಹೇಳಿ.
0: ನಿಮ್ಮ ಧ್ವನಿ ನಮಗೆ ಸರಿಯಾಗಿ
1: ಕೇಳಿಸ್ತಾ ಇಲ್ಲ.
0: ಮತ್ತೊಮ್ಮೆ ಕರೆ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಓಕೆ, ಮತ್ತೊಮ್ಮೆ ನಿಮ್ಮ ಹೆಸರನ್ನ ಹೇಳಿ. ಪ್ರತಿಭಾ ರಾಘವೇಂದ್ರ ಅವರೇ, ನಿಮ್ಮ ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ಅದಕ್ಕಾಗಿ ನಿಮ್ಮ ಹೆಸರು ನಮಗೆ ಕೇಳಿಸ್ಲಿಲ್ಲ. ಹೇಳಿ. ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡಿ.
2: ನಿಮ್ಮ
1: ಫೋನಿಂದ ಏನಾದ್ರೂ ಸಮಸ್ಯೆ ಇರ್ಬೇಕು ಅನ್ಸುತ್ತೆ, ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಮತ್ತೆ ಪ್ರಯತ್ನ ಮಾಡಿ.
0: ಹಲೋ,
1: ಓಕೆ ಸುಷ್ಮಾ, ಇದೇ ಬುಧವಾರ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ಒಂದು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದರ ಕುರಿತಾದ ಮಾಹಿತಿಯನ್ನು ನಾನು ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ತಿಳಿಸ್ತೇನೆ.
0: ಓಕೆ.
1: ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 10/6/2026, ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 ಕಂಪನಾಂಕಗಳಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪುಷ್ಪಲತಾ ಭಾವಿಮಠ, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಮತ್ತು ನಂತರದ ಹಾಗೆ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಿ ನಿಲಯದ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194, ಹಾಗೆ ವಾಟ್ಸಪ್ ಮೂಲಕ ಕೂಡ ತಾವು ಸಂದೇಶವನ್ನು ಕಳಿಸಿ ತಮ್ಮ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಾಗಿ 9448640273 ಈ ಸಂಖ್ಯೆಯನ್ನು ಬಳಸಬಹುದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಪ್ಪದೆ ಕೇಳಿ ಇದೇ ಬುಧವಾರ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.
0: ಓಕೆ ಸೀಮಾ.

0: ಕಾರ್ಯಕ್ರಮದಲ್ಲಿ ಕೇಳುಗರು ಕರೆ ಮಾಡ್ತಾ ಇದ್ದಾರೆ,
1: ಮಾತಾಡೋಣ.
0: ಹಲೋ,
2: ಹಲೋ,
0: ನಮಸ್ತೆ. ನಮಸ್ತೆ, ಯಾರಿದು? ತಮ್ಮ ಹೆಸರೇಳಿ ಮತ್ತೊಮ್ಮೆ.
2: ಕುಮಾರ್ ಮದಕರಿ.
1: ಓಕೆ, ಹೇಳಿ ಕುಮಾರ್ ಮದಕರಿ ಅವರೇ. ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಾ ನಿಮ್ಗೆ? ಓಕೆ, ತಮಗೂ ಕೂಡ. ಹೇಳಿ, ತಾವು ಯಾವ ಸಮುದ್ರಕ್ಕೆ ಭೇಟಿ ನೀಡಿದ್ರಿ? ಮಲ್ಪೆ ಬೀಚ್ ಅಲ್ಲಿ. ಮರವಂತೆ ಬೀಚ್
2: ತುಂಬಾ ಚೆನ್ನಾಗಿದೆ.
1: ಹೋಗಿಲ್ಲ, ನೆಕ್ಸ್ಟ್ ಪ್ಲಾನ್ ಅದೇ ಇದೆ. ಹಾಗಾದ್ರೆ ಬೀಚ್ ಗಳಿಗೆ ತೆರಳಿದಾಗ ನಾವು ಹೇಗೆ ಜಾಗ್ರತೆಯಿಂದ ಇರಬೇಕು ಅಂತ ನೀವು ಹೇಳ್ತೀರಾ?
2: ಸಮುದ್ರಕ್ಕಿಂತ ಮಕ್ಕಳ ಮೇಲೆ
1: ಸ್ವಲ್ಪ ಜ್ಞಾನ. ಹೌದು ಹೌದು. ಓಕೆ, ಪರಿಸರವನ್ನ ಸ್ವಚ್ಛವಾಗಿಟ್ಕೋಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ಧನ್ಯವಾದ ಕುಮಾರ್ ಅವರಿಗೆ ಕರೆ ಮಾಡಿದ್ದಕ್ಕಾಗಿ. ಓಕೆ ಸುಷ್ಮಾ, ಮತ್ತೊಂದು ಗೀತೆಯನ್ನ ಕೇಳೋಣವಾ?
0: ಓಕೆ, ಇದೀಗ ಕೇಳೋಣ ಗಲಾಟೆ ಅಳಿಯಂದರು ಚಿತ್ರದ ಗೀತೆಯನ್ನ.

0: ಓಕೆ, ಸೀಮಾ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ,
1: ಪಂಚಾಕ್ಷರಿ ಸ್ವಾಮಿ ಮೇಡಮ್.
0: ಓಕೆ, ಪಂಚಾಕ್ಷರಿ ಸ್ವಾಮಿಯವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀನಿ. ಟಿಫನ್ ಆಯ್ತು ಮೇಡಮ್?
0: ಹಾಂ ಹಾಂ, ಹೇಳಿ. ಆಯ್ತು, ನಿಮ್ದು ಆಯ್ತಾ?
1: ದೋಸೆ ಆಗಿದೆ.
2: ಓಕೆ, ಇಲ್ಲ ನಂದಾಗಿದೆ, ಸುಷ್ಮಂದ್ ಇನ್ನೂ ಆಗಿಲ್ಲ. ಹೇಳಿ ಹಾಗಾದ್ರೆ, ವಿಶ್ವಸಾಗರ ದಿನದ ಬಗ್ಗೆ ನೀವ್ ಏನ್ ಹೇಳ್ತೀರಾ?
1: ಮೇಡಮ್, ಈಗ ಪ್ರವಾಸಗಳ ಬಗ್ಗೆ ಹೇಳ್ಬೇಕಂತ ಮಾಹಿತಿ ಬಂತಲ್ಲ.
2: ಪ್ರವಾಸಗಳ ಅಂದ್ರೆ, ಇವತ್ತು ವಿಶ್ವಸಾಗರದ ದಿನ ಇದೆ ಅಲ್ವಾ? ಹಾಗಾಗಿ ನೀವು ಭೇಟಿ ನೀಡಿದಂತಹ ನಿಮ್ಮ ನೆಚ್ಚಿನ ಕಡಲ ತೀರ, ಹಾಗೆ ಕಡಲ ತೀರಕ್ಕೆ ಭೇಟಿ ನೀಡಿದಾಗ ನೀವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
1: ನಾವು ಮುಂಜಾಗ್ರತೆ ಅಲ್ಲಿ ಸಾಕಷ್ಟು ಅನುಸರಣೆಗಳು ಅಲ್ಲಿ ತರಬಿಡ್ತವೆ. ಅಲ್ಲಿ ನೀರಿನ ಅಲೆಗಳು ಜಾಸ್ತಿ ಬರ್ತವೆ, ಅಲ್ಲಿ ಹೋಗ್ಬೇಡಿ ಅಂತ ಲಾಕಿದಾರಿಕೊಂಡು ಸಾಕಷ್ಟು, ಆಮೇಲೆ ಮಕ್ಕಳನ್ನ ಬಹಳ ಜೋಪಾನವಾಗಿ ಕಂಡುಬಿಡ್ಬೇಕು ಮೇಡಮ್ರೆ. ಒಂದ್ ಅಲೆ ಬಂದಾಗ ಸುಮಾರು ಅಂದ್ರೆ ಅಲ್ಲಿ ತಗ್ಗು ನಮ್ಗೆ ಏನು ಗೊತ್ತಾಗಲ್ಲ. ನಾವು ಅಲ್ಲಿ ಮಲ್ಪೆ, ಮಂಗಳೂರು, ಮುರುಡೇಶ್ವರ, ಕನ್ಯಾಕುಮಾರಿ ಸಾಕಷ್ಟು ಎಲ್ಲ ಹೋಗಿ ಬಂದಿದ್ದೀವಿ ಮೇಡಮ್ರೆ. ಅಲ್ಲಿ ಏನಾಗಿದೆ, ಇಂತ ಈಜ್ ಬರಲಿಕ್ಕೆ ಸಮುದ್ರದಲ್ಲಿ ಅಲ್ಲಿ ನೀರಿನ ಒಂದು ಮಟ್ಟ ಯಾವಾಗ ಅರಿವು ಜಾಸ್ತಿ ಆಗುತ್ತೆ ಅದೇ ಗೊತ್ತಾಗ್ತದೆ ಮೇಡಮ್. ಹಾಗಾಗಿ ಜಾಕೆಟ್ ಎಲ್ಲ ಕೊಟ್ಟಿರೋರು ನಮ್ಗೆ ಏನು ತೊಂದರೆ ಆಗದಂಗೆ ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಜಾಸ್ತಿ ಅಲ್ಲಿ ಪಾಟಿ ಕಟ್ಟಿರ್ತಾವ ಮೇಡಮ್, ಕಲ್ಲಿನ ಬಂಡೆಗಳು ಇರ್ತಾವಲ್ಲ, ಅದ್ರ ಮೇಲೆ ಯಾರು ದಯಮಾಡಿ ಹತ್ಬೇಡಿ ಅಂತ ಹೇಳ್ತಾರೆ ಮೇಡಮ್ರೆ. ಹತ್ತಿ ಸಾಕಷ್ಟು ಜನ ಎಲ್ಲ ಬಿದ್ದು ಆಲುಗಳೆಲ್ಲ ಮುಂದೋಗಿದ್ದಾವೆ, ಸಾಕಷ್ಟು ಜನ ಗಾಯಗಳಾಗಿದ್ದಾವೆ, ಅದನ್ನು ನೋಡಿದೀವಿ ಮೇಡಮ್ರೆ. ನಾವು ಸ್ವಲ್ಪ ಸಾಕಷ್ಟು ಮುಂಜಾಗ್ರತೆಯಾಗಿರ್ಬೇಕು. ಆಮೇಲೆ ಸಮುದ್ರದ ನೀರು, ಅದೇ ಸಮುದ್ರ ಅಂದ್ರೆ ಉಪ್ಪಿಗೆ ಬರ್ತಾನ ನೀರು, ಸಮುದ್ರದ ನೀರು ಚೆನ್ನಾಗಿರುತ್ತೆ ಮೇಡಮ್. ಉಪ್ಪಿಗೆ ಬರ್ತಾನ ಅಂತಾರಲ್ಲ ಹಾಗೆ, ಅದು ಏನಕ್ಕೂ ಬರಲ್ಲ ನೀರು. ಹಿಂಗೆ ಒಂದು ಗಾದೆ ಮಾತು ಅದ್ ನಾನು ಹೇಳಿದ್ವಿ. ಚೆನ್ನಾಗಿ ಸಮುದ್ರ ನೋಡೋದಕ್ಕೆ ಚೆನ್ನಾಗಿ ಮೇಡಮ್, ಅದೇ ಈಜಲಿಕ್ಕಲ್ಲ.
2: ಹೌದು,
1: ದೂರದಿಂದ ಕಣ್ಣು ಎಲ್ಲಿಗನ್ನ ಕಾಣಿಸುತ್ತೋ ಕಣ್ಣಿಗೆ ಕಣ್ಣು ತುಂಬಾ ಅಲ್ಲಿ ಆಕಾಶಕ್ಕನ ನೀರು ಹರಿಯೋದು ನೋಡ್ಬೋದು ಮೇಡಮ್ರೆ. ಅಷ್ಟು ಸಂಭ್ರಮಿಸ್ಬೋದು, ಅಷ್ಟು ಬಿಟ್ರೆ ಅದ್ರ ನೀರಿನಲ್ಲಿ ನಾವು ಸುಸಾಡೋದು ಒಳ್ಳೇದಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ.
2: ಹೌದು, ಖಂಡಿತವಾಗ್ಲು ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ಧನ್ಯವಾದ ತಮ್ಗೆ ಕರೆ ಮಾಡಿದಕ್ಕೆ. ಹಲೋ
0: ಹಲೋ, ನಮಸ್ತೆ. ಓಕೆ, ಪ್ರತಿಭಾ ರಾಘವೇಂದ್ರ ಅವರೇ ಮತ್ತೊಮ್ಮೆ ಕರೆ ಮಾಡಿದ್ರಿ, ಹೇಳಿ.
3: ಮೇಡಮ್, ಸಮುದ್ರದ ಬಗ್ಗೆ ಹೇಳೋದಾದ್ರೆ, ಸಮುದ್ರ ನೋಡ್ಲಿಕ್ಕೆ ಮನೆಯಲ್ಲಿದ್ದಾಗ ಸಮುದ್ರ ನೋಡ್ತಕ್ಕಂತ ಖುಷಿ ಇರುತ್ತೆ, ಸಮುದ್ರದ ಹತ್ತಿರ ಭಯನೂ ಆಗತ್ತೆ, ಅದರ ಗಾತ್ರ ಮತ್ತು ಬರ್ತಕ್ಕಂಥ ಅಲೆಗಳನ್ನು ನೋಡಿ. ಮತ್ತೊಂದೇ ನಂತರ ನಾವು ನೀರಲ್ಲಿ ಇಳಿದಾಗ ಖುಷಿ ಆಗುತ್ತೆ, ಆಗ ನೀರಲ್ಲಿ ಇಳಿದ ಖುಷಿ ಆದಾಗ ಮತ್ತೆ ಬರುತ್ತೆ, ನೀರ್ ಬಿಟ್ಟು ಬರುತ್ತೆ ಮನಸ್ಸಾಗಲ್ಲ. ಹಂಗಾಗಿ ಇದನ್ನ ನೋಡಿದಾಗ ಭಯ ಮತ್ತು ಖುಷಿನ ಎರಡೇ ಇರುತ್ತೆ. ಹಂಗಾಗಿ ನಾವು ಅದನ್ನ ಏನ್ ಮಾಡ್ಬೇಕು, ನೀರಲ್ಲಿ ಇಡಿದಾಗ ಜಾಗ್ರತೆಯಿಂದ ಇರ್ಬೇಕು. ಮಕ್ಕಳಿಗೆ ಏನ್ ನಮ್ಮ ಕರೆದಾರ ಎಲ್ಲ ಕರೆ ನಮ್ಮ ಕೇಳಿದ್ರೆ ಹೇಳಿದ್ರು ಅದೇ ರೀತಿಯಾಗಿ ಮಕ್ಕಳಿದ್ದಾಗ ಹುಷಾರಿರ್ಬೇಕು, ನಾವು ಕೂಡ ಮುಂದೆ ಮುಂದೆ ಹೋಗ್ಬಾರ್ದು. ಎರಡು ನಮ್ಮ ಮೊಣಕಾಲ ಮಟ್ಟ ಒಂದ್ ಸ್ವಲ್ಪ ಜಾಸ್ತಿ ಮಟ್ಟ, ಮೊಣಕಾಲ ಮಟ್ಟ ನೀರಿದ್ರೆ ಅಷ್ಟರಲ್ಲಿ ಹಾಕೊಂಡು ವಾಪಸ್ ಬರಬೇಕು. ಅದ್ರಲ್ಲಿ ಇರ್ತಕ್ಕಂಥ ನೀರಿನ ಅಲೆಯನ ಅಲೆಯ ಹೊರತು ನಮ್ಗೆ ಗೊತ್ತಾಗಿಲ್ಲ, ಅದೊಂದು ಮರಮ ಇರುತ್ತೆ. ಹಂಗಾಗಿ ನಾವು ಅಲೆ ಬಂದು ದೊಡ್ಡ ಅಲೆ ಬಂತಂದು ಇಲ್ಲೇ ಸಕ್ಕ ಆಗಬೇಕು ದೂರ. ನಾ ಚಿಕ್ಕದಿದ್ದಾಗ ಸ್ವಲ್ಪ ಮುಂದೆ ಆಟ ಆಡ್ಬೇಕು, ಈಜಾಡಿ ಸಾಧ್ಯದಷ್ಟು ಜನಗಳ ಮಧ್ಯನೇ ಇರ್ಬೇಕು, ಜನಕ್ಕೂ ನಮ್ಗೆ ಕೈ ಸಿಗ್ತಾರೆ ಅನ್ನೋ ಹತ್ತಿರದಲ್ಲಿ ನಮ್ಗೆ ಜನಗಳ ಮಧ್ಯ ಇದ್ದರೆ ನಮ್ಗೆ ಸುರಕ್ಷತೆ ನಮ್ ಜೀವಕ್ಕೆ. ನಾವು ಅದು ನೋಡಿಬಿಟ್ಟು ನಾವು ಆಯ್ತು, ನಾವು ಹೊರಗಡೆ ಕೂತ್ಕೊಂಡು ಮರಳ ಮೇಲೆ ಕೂತ್ಕೊಂಡು ಒಂದು ಸಂತೋಷ ನಮ್ದು ಆಯ್ತು, ಮುರುಗ ಏನು ಬೀಚ್ ಅಲ್ಲಿ ನಾವು ಈಜಾಡಿದ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಏನಾದ್ರು ಕುರುಕು ತಿಂದ್ಬಿಟ್ಟು ಅಲ್ಲೇ ಎಸೆಯೋದು ಬೇಡ. ಅಲ್ಲಿ ನಮ್ಮ ಪ್ರತಿಕವರನ್ನ ಬಟ್ಟೆಗಳನ್ನ ನಾವು ತಗೊಂಡೋಗಿರ್ತಕ್ಕಂಥ ಪಟ್ಟಣಗಳನ್ನ ಅಲ್ಲಿ ಇರ್ತಕ್ಕಂಥ ಕಸದ ಪುಟ್ಟಿಗೆ ಹಾಕೋಣ, ಅದೆಲ್ಲ ಸಿಕ್ಕಿಲ್ಲ ಅಂದಾಗ ನಮ್ಮ ಬ್ಯಾಗ್ ಇಟ್ಟು ವಾಪಸ್ ಅಂದ್ರೆ ಎಲ್ಲಿ ಕಸದ ಪುಟ್ಟ ಇರುತ್ತೆ ಅಲ್ಲಿ ಹಾಕೋಣ. ಈ ತರ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜಲಚರಗಳಿಗೆ ಆಗ್ಲಿ ಆಮೇಲೆ ಜಲ ಸಸ್ಯಗಳಿಗಾಗ್ಲಿ ತೊಂದರೆ ಆಗ್ರೆ ನಾವು ನೋಡ್ಕೊಳಗಾಗುತ್ತೆ. ನಾವು ನೋಡಿರ್ತಕ್ಕಂಥದ್ದು ಸಮುದ್ರ ಅಂದ್ರೆ ಮುರುಡೇಶ್ವರ, ಅರಣ್ಯ ಸಮುದ್ರ ಮೇಡಮ್. ಮುರುಡೇಶ್ವರ ಮತ್ತು ತಿರುಪಿ ಮಲ್ಪಳಲ್ಲಿ ಹೋಗಿ ಬಂದಿದ್ವಿ ಮೇಡಮ್. ಆ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಒಂದು ಛಾಯಾಚಿತ್ರ ತಂದು ನೇತಾಕೊಂಡಾಗ ಅಲ್ಲಿನ ಛಾಯಾಚಿತ್ರ ಕೂಡ ನೇತಾಕೊಂಡಿದ್ವಿ. ಅದನ್ನು ನೋಡಿದಾಗ ನಮ್ಗೆ ಆ ದಿನಗಳು ನೆನಪಾಗ್ತಾ ಇರ್ತವೆ, ಅಷ್ಟು ಖುಷಿ ಇರುತ್ತೆ. ಹಾಗಾಗಿ ನಾವು ದರ್ಶನ ಮಾಡಿಕೊಂಡು ನಾವು ಎಷ್ಟು ಸುರಕ್ಷಿತವಾಗಿರ್ತೇವೆ ಅದೇ ರೀತಿಯಾಗಿ ಸಮುದ್ರವನ್ನು ಕೂಡ ಅಷ್ಟು ಸುರಕ್ಷಿತವಾಗಿ ಇರ್ಲಿಕ್ಕೆ

0: ಬಿಟ್ರೆ ನಮ್ಮ ಮುಂದಿನ ಪೀಳಿಗೆ ಕೂಡ ನೋಡ್ಲಿಕ್ಕೆ ಚಂದ ಇರುತ್ತೆ. ಅಲ್ಲಿರ್ತಕ್ಕಂಥ ಜೀವರಾಶಿಗಳಿಂದ ನಮಗೂ ಕೂಡ ಅನುಕೂಲ ಇದೆ ಅಲ್ವಾ. ಆ ಜೀವರ ಜಲಸಸ್ಯಗಳು ಜಲರಾಶಿಗಳಿಂದ ನಮಗೂ ಅನುಕೂಲ ಇರೋದ್ರಿಂದ ಅವನು ಕೂಡ ಬದುಕಲಿಕ್ಕೆ ಬಿಡಬೇಕು. ಮಾನವನಿಂದನೇ ಎಲ್ಲೋ ಇದಾಗ್ತಾರೆ ನಾಶವಾಗ್ತಿರೋದ್ರಿಂದ ತಿಳುವಳಿಕೆ ಬಂದು ನಾನು ಬಂದಿದ್ದೀರಾ ಈಗಲಾದ್ರೂ ಇನ್ಮೇಲೆ ಅದು ಇರ್ತಕ್ಕಂಥ ರೋಗಿರ್ತಕ್ಕಂಥ ಎಲ್ಲರೂ ಸುರಕ್ಷಿತವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಬಂದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ.
1: ಒಳ್ಳೆ ಅನಿಸಿಕೆಗಳು ಹಾಗೆ ನೀವು ಭೇಟಿ ನೀಡಿದ ಸಮುದ್ರ ಹಾಗೆ ಪ್ರವಾಸದ ಬಗ್ಗೆ ಕೂಡ ಹೇಳಿದ್ರಿ, ಧನ್ಯವಾದ ತಮಗೆ.
2: ಓಕೆ ಸೀಮಾ, ಇನ್ನೇನಪ್ಪ ಅಂತ ಅಂದ್ರೆ ಈ ಸಮುದ್ರ ತೀರಗಳಿಗೆ ಭೇಟಿ ನೀಡಿದಾಗ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿನೇ ಇರುತ್ತೆ ಅಲ್ವಾ, ಹಾಗೇನೆ ಅಲ್ಲಿ ಸಿಗುವಂತಹ ನೀರಿನ ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿಟ್ಟಿರುವಂತಹ ಕುರುಕಲ ತಿಂಡಿಗಳಾಗಿರ್ಬೋದು, ಸಾಕಷ್ಟು ಜನ ಅದನ್ನೆಲ್ಲ ತಗೋತಾ ಇರ್ತಾರೆ, ಹಾಗೇನೆ ತಿಂದು ಸಮುದ್ರ ತೀರದಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅಂದ್ರೆ ಈ ಕೆಲವೊಂದು ಕಡೆ ಎಲ್ಲಾ ಕಡೆನೂ ಕಸದ ಬುಟ್ಟಿಗಳನ್ನ ಇಟ್ಟಿರ್ತಾರೆ, ಅಲ್ಲಿ ಹಾಕುವಂತಹ ವ್ಯವಧಾನ ಕೂಡ ಕೆಲವೊಬ್ಬರಲ್ಲಿ ಇರೋದಿಲ್ಲ. ಹೌದು, ಆ ನೀರಿನ ಬಾಟಲ್ಗಳನ್ನ ಎಸೆಯೋದಾಗಿರ್ಬೋದು, ಅದು ಕ್ಯಾಪ್ ಮುಚ್ಚಿರೋದ್ರಿಂದ ಸಮುದ್ರಕ್ಕೆ ಎಸೆದಾಗ ಅದಕ್ಕೂ ಹಂಗೆ ರಿಟರ್ನ್ ಬರುತ್ತೆ.
1: ನಾನು ಹೇಳಿದ್ನಲ್ಲ ನಿನಗೆ, ಸಮುದ್ರ ಯಾವುದೇ ಒಂದು ವಸ್ತುಗಳನ್ನ ಕೂಡ ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಸಮುದ್ರ ಜೀವಿಗಳಿಗೆ ಅತಿ ಹೆಚ್ಚು ಯಾವಾಗಾದ್ರೂ ಹೆಚ್ಚಿನದಾಗಿ ಒಂದು ಪ್ಲಾಸ್ಟಿಕ್ಕಿನ ಇದರಿಂದ ಅವರಿಗೆ ಪ್ರಾಣಿಗಳಿಗೆ ಸುತ್ತಕ್ಕೊಳ್ಳೋದಿರ್ಬೋದು, ಆ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ವಿಡಿಯೋಸ್ನ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡಬೇಕು, ಹಾಗೆ ಬಳಸಿದ್ದನ್ನ ಸರಿಯಾಗಿ ವಿಲೇವಾರಿ ಕೂಡ ನಾವು ಮಾಡಬೇಕಾಗುತ್ತೆ.
2: ಓಕೆ ಸೀಮಾ, ಮತ್ತೊಂದು ಕರೆ ಇದೆ. ಹಲೋ
1: ಹಲೋ ಹಲೋ, ನಮಸ್ತೆ ನಮಸ್ತೆ, ತಮ್ಮ ಹೆಸರು? ಓಕೆ, ಅಂಗಡಿ ಮಹೇಶ್ ಅವರಿಗೆ ವಿಷಯ ಗೊತ್ತಾಗಿದೆಯಾ ಕಾರ್ಯಕ್ರಮದ್ದು?
0: ಉಡುಪಿ ಮುರುಡೇಶ್ವರ ಅದು ಹೋಗಿದ್ದೆ ಮೇಡಮ್, ಅಲ್ಲೆಲ್ಲ ನೀರು ಎಲ್ಲ ಅಂದ್ರೆ ಎಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಬಟ್ ಏನಮ್ಮ ಅಂದ್ರೆ ನೀವ್ ಹೇಳ್ದಂಗೆ ಸ್ವಲ್ಪ ವೇಸ್ಟ್ ಏಜ್ ಎಲ್ಲ ಪೊಲ್ಯೂಷನ್ ಮಾಡಬಾರ್ದು, ಸುಮ್ನೆ ಕಸ ಹಾಕೋದು ಬಾಟ್ಲುಗಳು ನೀರು ಇದು ಸೇರ್ಸ್ಕೊಳ್ಳೋದು ಅವೆಲ್ಲ ಮಾಡಿದ್ವಿ ಅಂತ ಅವೇ ನಮ್ಗ ನನ್ ಟೈಮ್ ಅಪಾಯಕಾರಿ ಆಗಿ ಇದಾಗ್ತಾವ. ಈಗ ನಾವು ನೀರು ಗಿಡಕ್ ಅದಕ್ಕಂತ ಹೋದಾಗ ಏನಾದ್ರು ಬ್ಯಾಟ್ರಿ ಜಾರಿ ಇದಾಗದು ಅವೆಲ್ಲ ಇರ್ತವೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ನಾವು ಬೈಕ್ ನಮ್ಮ ನೀವು ಸ್ವಂತ ಇದ್ರಂತ ಉಪಯೋಗಿಸ್ಬೇಕು. ಈಗ ನಾವು ಕುಡಿಯೋ ಉದಾಹರಣೆಗೆ ನಮ್ಮನೆಗೆ ಒಂದು ಸ್ವಚ್ಛ ಇತ್ತೆ ಬೇಕಂದ್ರೆ ಅದಕ್ಕೆ ಹಾಕಕ್ಕಾಗತ್ತ ಹಾಕಕ್ಕಾಗಲ್ಲ. ಹಂಗೆ ಅದನ್ನ ನಮ್ಮ ಸ್ವಂತ ಇದ್ದಾಗ ಅಂತೇಳಿ ನಾವು ಅದನ್ನ ಪೊಲ್ಯೂಷನ್ ಮಾಡಿದ್ರೆ ನೋಡಿದಕ್ಕೂ ಚೆನ್ನಾಗಿರುತ್ತೆ. ಅದನ್ನ ಹೋದಂಗೆಲ್ಲ ಉಪಯೋಗಿಸೋದಕ್ಕೂ ಎಲ್ಲ ನಮ್ಮಂತ ಬೇರೆಲ್ಲ ಬಂದಿರ್ತಾರೆ ಮಕ್ಕಳು ಎಲ್ಲಿರ್ತಾರೆ ಆ ಸಮುದ್ರ ಮತ್ತ ಹೆಂಗಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಅವು ಮಕ್ಕಳು ಅಂತ ಗುಂಡಿಗಳು ಇರ್ಬೋದು ಅಥವಾ ಅಲೆ ಬರ್ಬೋದು ಆತರ ಎಲ್ಲ ಇರುತ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಏನಮ್ಮಂದ್ರೆ ನಾವು ಅಲ್ಲಿ ಏನಮ್ಮ ಕಸ ಹಾಕ್ದಂಗೆ ಸ್ವಚ್ಛ ಕಾಪಾಡ್ಕೊಂಡ್ಬರ್ಬೇಕು.
1: ಓಕೆ, ಧನ್ಯವಾದ ಮಹೇಶ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಓಕೆ ಸುಷ್ಮಾ, ನಾವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ, ಅದರ ಜೊತೆಗೆ ನಮ್ಮ ಕೇಳಕರು ಕೂಡ ಮಾಹಿತಿಯನ್ನು ನೀಡಿದ್ರು. ಖಂಡಿತವಾಗ್ಲೂ ನಾವೊಂದು ಸಮುದ್ರಕ್ಕೆ ಭೇಟಿ ನೀಡಿದಾಗ ಹೇಗೆಲ್ಲ ಮುನ್ನೆಚ್ಚರಿಕೆಯಿಂದ ಇರಬೇಕು, ಹಾಗೆ ಲೈಫ್ ಜಾಕೆಟ್ನ ಹಾಕ್ಕೊಳ್ಳೋದಿರೋ ಸಮುದ್ರಕ್ಕೆ ಆಳಕ್ಕೆ ಇಳಿದಾಗ ಹಾಕ್ಕೊಳ್ಳೋಂಥದ್ದಿರ್ಬೋದು, ಹಾಗೆ ನಾವು ಒಬ್ಬಂಟಿಯಾಗಿ ಹೋಗ್ಬಾರ್ದು. ಕೆಲವೊಮ್ಮೆ ನಾವು ತೀರ ತುಂಬಾ ಸುಂದರವಾಗಿದೆ ಅಂತ ನೋಡ್ತಾ ನೋಡ್ತಾ ಮುಂದಕ್ಕೆ ಸಾಕ್ತೀವಿ, ಆ ರೀತಿ ಎಲ್ಲ ಮಾಡಬಾರ್ದು. ಹಾಗೆ ಸೂಚನಾ ಫಲಕಗಳನ್ನ ಗಮನಿಸ್ಬೇಕು, ಅಂದ್ರೆ ಎಲ್ಲಿ ಹೆಚ್ಚು ಆಳ ಇದೆ, ಹಾಗೆ ಯಾಕೆ ಇಳಿಬಾರ್ದು ಅನ್ನೋದನ್ನ ಹಾಕಿರ್ತಾರೆ ಬೋರ್ಡ್ ಅಲ್ಲಿ, ಅದನ್ನು ಕೂಡ ನಾವು ಗಮನಿಸ್ಬೇಕಾಗುತ್ತೆ.
2: ಮತ್ತೆ ಲೈಫ್ ಗಾರ್ಡ್ಸ್ಗಳು ನಮಗೆ ಮಾಹಿತಿಯನ್ನ ನೀಡ್ತಾ ಇರ್ತಾರೆ, ದಯವಿಟ್ಟು ಆ ಕಡೆಗೆ ಹೋಗ್ಬೇಡ್ರಿ ಅಂತ. ಅವರು ಹೇಳುವಂತ ನಿಯಮಗಳನ್ನ ಕನಿಷ್ಠ ಪಕ್ಷ ನಾವೇನಾದ್ರೂ ಪಾಲನೆ ಮಾಡಿದ್ರೆ ಆಗುವಂತ ಅನಾಹುತಗಳು ತಪ್ಪಿಸ್ಕೋಬಹುದು.
1: ಅದ್ರ ಜೊತೆಗೆ ಈಗ ನಾವು ಕೆಲವೊಂದು ಮುರುಡೇಶ್ವರ ಆ ಬೀಚ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಧ್ವಜಗಳನ್ನ ನೆಟ್ಟಿರ್ತಾರೆ ಕಲರ್ಸ್ ಕಲರ್ಸ್ ತಿಂದು, ಅಂದ್ರೆ ಅಂದ್ರೆ ಅಲ್ಲಿಂದ ಮುಂದೆ ಇನ್ನೂ ತುಂಬಾ ಆಳ ಇದೆ, ಅಲ್ಲಿಂದ ಇಲ್ಲಿ ಅಲ್ಲಿಂದ ಮುಂದೆ ನೀವು ಹೋಗ್ಬೇಡಿ ಅನ್ನೋ ಒಂದು ಎಚ್ಚರಿಕೆಗೋಸ್ಕರ ಅಲ್ಲಿ ಧ್ವಜವನ್ನ ನೆಟ್ಟಿರ್ತಾರೆ. ಹಾಗೆ ಮಕ್ಕಳಿಗೆ ಸಮುದ್ರ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ, ಅವ್ರನ್ನೂ ಸಹ ನಾವು ತುಂಬಾನೇ ಜಾಗ್ರತೆಯಾಗಿ ನೋಡ್ಕೋಬೇಕು. ಸಮುದ್ರದ ಅಲೆಗಳ ಒಡೆತಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಮನುಷ್ಯನನ್ನ ಎಳ್ಕೊಂಡ್ಬಿಡುತ್ತೆ, ಯಾಕಂದ್ರೆ ನಾವು ಕೆಳಗಡೆ ನಿಂತಿರೋದು ಮರಳಾಗಿರುತ್ತೆ, ಜಾರುತ್ತೆ, ನಾವು ಮರಳಲ್ಲಿ ಕಾಲಿಟ್ಟಾಗ ಮರಳು ಕುಸ್ತ ಹೋಗ್ಬಿಡುತ್ತೆ, ಮಣ್ಣು ಗಟ್ಟಿಯಾಗಿರೋದಿಲ್ಲ. ಹಾಗಾಗಿ ಆ ಅಲೆಗಳ ಒಡೆತ ಹೇಗಿರುತ್ತೆ ಅಂದ್ರೆ, ನೀನು ಒಂದು ಇಡೀ ದಿನ ನೀನ್ ಸಮುದ್ರದಲ್ಲಿ ಆಟಾಡಿದ್ಯಾ ಅಂದ್ರೆ

0: ಆ ಅಲೆಗಳ ಹೊಡೆತ ನಮಗ್ ಬಿದ್ರೆ ನಮ್ಮ ಮುಖ ಎಲ್ಲ ರೆಡ್ಡಿಶ್ ಆಗ್ಬಿಡುತ್ತೆ, ಕೆಂಪಗಾಗ್ಬಿಡುತ್ತೆ, ಅಂದ್ರೆ ಅಷ್ಟು ಜೋರಾಗಿರುತ್ತೆ ಅಲೆಗಳ ಹೊಡೆತ. ಹಾಗಾಗಿ ಮಕ್ಕಳ ಬಗ್ಗೆ, ಯಾಕಂದ್ರೆ ತುಂಬಾ ಚಿಕ್ಕವ್ರು ಇರ್ತಾರೆ, ಅಂದ್ರೆ ನೀರಿನ ಸೆಳೆತಕ್ಕೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಹೇಳ್ಕೊಂಡ್ಬಿಡುವಂತ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ತೀರದಲ್ಲೇ ಕೂತ್ಕೊಂಡು ಅವರಿಗೆ ಒಂದು ಮರಳಿನಲ್ಲಿ ಆಟ ಆಡಿಸುವಂತ ಪ್ರಯತ್ನವನ್ನ ಪೋಷಕರು ಮಾಡಬಹುದಲ್ವಾ?
1: ಕಾರ್ಯಕ್ರಮದ ಕೊನೆಯ ಕರೆ ಅನ್ಕೋತೇವೆ,
0: ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು? ಚೆನ್ನಾಗಿದ್ದೀವಿ. ನಿಮ್ ಹೆಸರು ಇನ್ನೊಮ್ಮೆ ಹೇಳ್ತೀರಾ?
1: ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರ. ಹೇಳಿ.
2: ನಾವು ನೋಡಿರೋದು ಒಂದು ಸಮುದ್ರ ಅಂತ ಅಂದ್ರೆ, ನಾವು ಮಂಗಳೂರಲ್ಲಿ ನೋಡಿರೋದು ಒಂದ್ ಸಮುದ್ರ, ಮತ್ತೆ ಮುರುಡೇಶ್ವರದಲ್ಲಿ ನೋಡಿರೋದು ಮೇಡಮ್ರೆ. ನಮ್ಮ ಮಕ್ಕಳು ಎಲ್ಲ ಕರ್ಕೊಂಡ್ಬಿಟ್ಟು ಹೋಗಿ ಮುರುಡೇಶ್ವರ ಸಮುದ್ರದಲ್ಲಿ ಕೃಷಿ ಪಾಠ ಎಂಜಾಯ್ ಮಾಡಿದೀವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಸಮುದ್ರ ಹತ್ರ ಹೋದಾಗ ಅಲ್ಲೇ ನಿಯಮವನ್ನು ನಾವು ಕಡ್ಡಾಯವಾಗಿ ಪಾಲಿಸ್ಬೇಕಾಗತ್ತೆ. ಎಲ್ಲ ಕಡೆಯಲ್ಲಿ ಒಂದು ಡ್ರಿಂಕ್ ಮಾಡೋದಾಗ್ಲಿ, ನಾವು ತಗೊಂಡೋಗಿರೋ ಡ್ರಿಂಕ್ಸ್ಗಳ ಒಂದು ಕವರ್ಗಳಾಗ್ಲಿ, ಅವೆಲ್ಲ ಆ ತರ ಎಲ್ಲ ಮಾಡ್ಬಾರ್ದು. ನಾವು ಅಲ್ಲಿ ಹೋದಾಗ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಅಲ್ಲಿ ನಿಯಮ ಏನಿರುತ್ತೆ ಅದನ್ನ ನಾವು ಪಾಲಿಸ್ಬೇಕಾಗುತ್ತೆ. ಇಂಥ ಜಾಗದಲ್ಲಿ ಹೋಗ್ಬಾರ್ದು ಅಂತಂದ್ರೆ ಆ ಜಾಗದಲ್ಲಿ ನಾವು ಹೋಗಕ್ಕೆ ಇಷ್ಟಪಡೋದು ಹೋಗ್ಬಾರ್ದು. ಹಾಗಾಗಿ ಒಂದು ಹೋದಾಗ ನಾವು ಸ್ವಚ್ಛತೆಯಿಂದ ಅಲ್ಲೇ ನಿಯಮಗಳನ್ನ ಪಾಲಿಸಿ ನಾವು ಮತ್ತೆ ವಾಪಸ್ ಬರ್ಬೇಕಾಗುತ್ತೆ. ನಾವು ಇಷ್ಟ ಬಂದಾಗ ಅಲ್ಲೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ.
1: ಓಕೆ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ.
2: ಧನ್ಯವಾದಗಳು ಮೇಡಮ್.
1: ನಮಸ್ತೆ.
0: ಓಕೆ ಸುಷ್ಮಾ, ತುಂಬಾ ಒಳ್ಳೆ ಮಾಹಿತಿಗಳನ್ನ ಎಲ್ಲ ಹೇಳಿದ್ರು ನಮ್ಮ ಕೇಳುಗರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕರೆ ಮಾಡಿದಂತ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದವನ್ನ ಹೇಳೋಣ. ಕಾರ್ಯಕ್ರಮದ ಮುಕ್ತಾಯದ ಮೊದಲು ಒಂದು ಗೀತೆಯನ್ನ ಕೇಳೋಣ.
1: ಓಕೆ.

0: ಇದುವರೆಗೂ ಹಲವು ಕೇಳುಗರೆ, ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿದ್ದು ಸುಷ್ಮಾ ವಿ, ಹಾಗೆ
1: ನಾನು ಸೀಮಾ ಎಂ.
0: ತಾಂತ್ರಿಕ ಸಹಕಾರ ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 11:01:03. ಮುಂದಿನ ಎಲ್ಲ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ ಕೋರ್ತಾ ಇರೋದು ನಾನು ಸೀಮಾ ಎಂ. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಒಂದು ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

0: Malappuram Finance needs. Education needs Kagi Special Gold Loan. Karimadi 1-800-420-2233.
1: ಆರಂಭದಲ್ಲಿ ಕೇಳಿ ಜನಪದ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ವೇಮಗಲ್ ಡಿ ನಾರಾಯಣಸ್ವಾಮಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಜನಪದ ಗೀತೆಯನ್ನ ಕೇಳೋಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಿಳುಕರೆ ಜನಪದ ಗೀತೆಗಳನ್ನ ಕೇಳ್ತಾ ಇದ್ದೀರಾ? ಸಂಕಟಿಗರೊಂದಿಗೆ ವೇಮಗಲ್ ಡಿ ನಾರಾಯಣ ಸ್ವಾಮಿ ಅವರು ಹಾಡಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ದೀರಾ? ಮುಂದಿನ ಗೀತೆಯನ್ನ ಕೇಳೋಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಮುಂದಿನ ಜನಪದ ಗೀತೆಯನ್ನ ಕೇಳೋಣ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಇದೀಗ ಕಾಣೆಯಾದವರ ಕುರಿತು ಪ್ರಕಟಣೆ. ಆರಂಭದಲ್ಲಿ ಸುಜಾತ ಎಂ ಎಂಬ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆಯಿಂದ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ: ಕೋಲು ಮುಖ, ಎಣ್ಣೆ ಕೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಸುಮಾರು 5 ಎತ್ತರವನ್ನು ಹೊಂದಿದ್ದಾರೆ, ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಇವರು ಧರಿಸಿದ್ದ ಬಟ್ಟೆಗಳು ಗುಲಾಬಿ ಬಣ್ಣದ ಚೂಡಿದಾರವನ್ನು ಧರಿಸಿದ್ದಾರೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ.

ಇದೀಗ ಮತ್ತೊಂದು ಪ್ರಕಟಣೆ. ಹೇಮಲತಾ ಎಂಬ 16 ವರ್ಷದ ಯುವತಿಯು ದಿನಾಂಕ 2/2/2026 ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ: ಕೋಲುಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಬಿಳಿಯ ಮೈಬಣ್ಣವನ್ನು ಹೊಂದಿದ್ದಾರೆ. ಮನೆಯಿಂದ ಹೋಗುವಾಗ ಇವರು ಧರಿಸಿದ್ದ ಬಟ್ಟೆಗಳು ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಅನ್ನು ಧರಿಸಿದ್ದಾರೆ. ಭಾಷೆ ಕನ್ನಡ ಮತ್ತು ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾರೆ. ಈ ಚಹರೆಯುಳ್ಳ ಮಹಿಳೆಯು ಸಿಕ್ಕಲ್ಲಿ ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬಹುದೆಂದು ಪ್ರಕಟಣೆಯಲ್ಲಿ ಕೋರಿದೆ.

ಮತ್ತೊಂದು ಪ್ರಕಟಣೆ. ಜಯಲಕ್ಷ್ಮಿ ಎಂಬ 28 ವರ್ಷದ ಮಹಿಳೆ ದಿನಾಂಕ 24/3/2026 ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ತೆಳುವಾದ ಶರೀರ, ಎಣ್ಣೆಗೆಂಪು ಮೈಬಣ್ಣವನ್ನು ಹೊಂದಿದ್ದಾರೆ. ಇವರು 9ನೇ ತರಗತಿ ಓದಿದ್ದು ಕನ್ನಡವನ್ನು ಮಾತನಾಡ್ತಾರೆ. ಮನೆಯನ್ನು ಬಿಟ್ಟು ಹೋಗುವಾಗ ಅರಿಶಿಣ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಲೆಗ್ಗಿನ್ಸ್ ಪ್ಯಾಂಟನ್ನು ಧರಿಸಿದ್ದಾರೆ. ಈ ಚಹರೆಯ ಮಹಿಳೆಯು ದೊರಕಿದ್ದಲ್ಲಿ ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ಕೋರಿದೆ.

ಮತ್ತೊಂದು ಪ್ರಕಟಣೆ. ನಿಂಗಮ್ಮ ಎಂಬ 26 ವರ್ಷದ ಯುವತಿಯು ದಿನಾಂಕ 29/1/2026 ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆ ಕೆಂಪು ಮೈಬಣ್ಣ, ಸುಮಾರು 5.1 ಅಡಿ ಎತ್ತರವನ್ನು ಹೊಂದಿದ್ದಾರೆ. ಇವರು ಮನೆಯಿಂದ ಹೋಗುವಾಗ ಧರಿಸಿದ್ದ ಬಟ್ಟೆಗಳು ನೀಲಿ ಬಣ್ಣದ ಚೂಡಿದಾರನ್ನು ಧರಿಸಿದ್ದಾರೆ. ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ. ಈ ಚಹರೆಯುಳ್ಳ ಮಹಿಳೆಯು ದೊರೆತಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬಹುದೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಈಗ ಸ್ಟುಡಿಯೋ ಸಮಯ ಆಗಿದೆ 11:30 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಮಾಹಿತಿ ಕಣಜ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಜಲಪಾತದ ಪರಿಚಯದ ಜೊತೆಗೆ ಚಿತ್ರಗೀತೆಗಳನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ಜಲಪಾತವೆಂದರೆ ನದಿ ಅಥವಾ ತೊರೆಯ ನೀರು ಎತ್ತರದ ಕಲ್ಲುಗಳ ಮೇಲೆ ನುಗ್ಗಿ ಕೆಳಗೆ ಧುಮ್ಮಿಕ್ಕುವ ನೈಸರ್ಗಿಕ ಸೌಂದರ್ಯದ ದೃಶ್ಯವಾಗಿದ್ದು ಪ್ರಕೃತಿಯ ಅಚ್ಚರಿಗಳಲ್ಲಿ ಒಂದಾಗಿದೆ. ನಮ್ಮ ಕರ್ನಾಟಕವು ಐತಿಹಾಸಿಕ ತಾಣಗಳಿಂದ ಹಿಡಿದು ಸಾಟಿಯಿಲ್ಲದ ಪ್ರಾಕೃತಿಕ ಸೌಂದರ್ಯದವರೆಗೆ ಪ್ರವಾಸಿ ಸ್ಥಳಗಳು ಇಲ್ಲಿವೆ. ಕರ್ನಾಟಕದಲ್ಲಿರುವ ಕೆಲವು ಜಲಪಾತಗಳು ವರ್ಷವಿಡೀ ನೀರಿನಿಂದ ಕೂಡಿದರೆ ಮತ್ತೆ ಕೆಲವು ಮಳೆಗಾಲದ ಸಮಯದಲ್ಲಿ ಮೈದುಂಬಿ ಹರಿಯುತ್ತವೆ. ಹಾಗಾದರೆ ಈ ದಿನದ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಜಲಪಾತದ ಮಾಹಿತಿಯನ್ನು ತಿಳಿಸ್ತೇನೆ. ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಶ್ರೀರಾಮಚಂದ್ರದ ಚಿತ್ರದ ಗೀತೆಯನ್ನು ಕೇಳಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರೋ ಈ ಗೀತೆಯನ್ನು ಹಾಡಿದ್ದಾರೆ ಮನು ಮತ್ತು

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಕರೆ, ನಾನು ಹೇಳಲಿರುವ ಜಲಪಾತದ ಹೆಸರೇ ವಜ್ರಪೋಹ ಜಲಪಾತ.

0: 800-420-2233.
1: ಕೇಳುಕರೆ, ನಾನು ಹೇಳಲಿರುವ ಜಲಪಾತದ ಹೆಸರೇ ವಜ್ರಪೋಹ ಜಲಪಾತ. ಈ ಜಲಪಾತವು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವ ಒಂದು ಸುಂದರವಾದ ಮತ್ತು ಪ್ರಸಿದ್ಧವಾದ ಜಲಪಾತವಾಗಿದೆ. ಈ ಜಲಪಾತವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದಲ್ಲಿ ನೆಲೆಸಿದ್ದು ಪ್ರಕೃತಿಯ ಪ್ರಿಯರನ್ನ ತನ್ನ ಅದ್ಭುತ ಸೌಂದರ್ಯದಿಂದ ಆಕರ್ಷಿಸುತ್ತೆ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಮುಂದಿನ ಗೀತೆಯನ್ನು ಕೇಳಿ. ಅಮೇರಿಕ ಅಮೇರಿಕ ಚಿತ್ರದಿಂದ ಮನೋಮೂರ್ತಿಯವರ ಸಂಗೀತ ಇರೋ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಂಗೀತ ಕಟ್ಟಿ ಮತ್ತು ರಮೇಶ್ ಚಂದ್ರ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ವಜ್ರಪೋಹ ಜಲಪಾತವು ಮಾಂಡೋವಿ ನದಿ, ಅಂದರೆ ಸ್ಥಳೀಯವಾಗಿ ಇದನ್ನ ಮಹದಾಯಿ ಅಂತ ಕೂಡ ಕರೀತಾರೆ, ಇದರಿಂದ ಸೃಷ್ಟಿಯಾದ ಜಲಪಾತವಾಗಿದೆ. ಬೆಳಗಾವಿ ಜಿಲ್ಲೆಯ ಜಾಂಬೋಟಿ ಗ್ರಾಮದಿಂದ ನೈಋತ್ಯ ದಿಕ್ಕಿನಲ್ಲಿ ಸುಮಾರು 8.5 kilometers ದೂರದ ಕಾಡಿನಲ್ಲಿದೆ. ವಜ್ರಪೋಹ ಜಲಪಾತವು ಸುಮಾರು 200 meters ಎತ್ತರದಿಂದ ಆಳವಾದ ಕಂದಕಕ್ಕೆ ಧುಮುಕುತ್ತೆ ಈ ಜಲಪಾತದ ನೀರು. ಮಾಹಿತಿಯನ್ನ ಮುಂದುವರಿಸ್ತೇನೆ. ಈಗ ಕೇಳಿ ರಾಮಾಚಾರಿ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರೋ ಈ ಗೀತೆಯನ್ನ ಹಾಡಿದ್ದಾರೆ ಮನು ಮತ್ತು ಎಸ್ ಜಾನಕಿ.

ಓಕೆ ಕೇಳುಕರೆ, ವಜ್ರಪೋಹ ಜಲಪಾತದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಈ ಜಲಪಾತದ ನೀರು ಧುಮುಕುವಾಗ ಸೂರ್ಯನ ಕಿರಣಗಳು ಬಿದ್ದು ನೀರಿನ ಹನಿಗಳು ವಜ್ರದಂತೆ ಹೊಳೆಯೋದ್ರಿಂದ ಇದಕ್ಕೆ ವಜ್ರಪೋಹ ಜಲಪಾತ ಅಂತಾನೆ ಹೆಸರು ಬಂದಿದೆ. ಇಲ್ಲಿ ಸೃಷ್ಟಿಯಾಗುವ ಮಳೆ ಬಿಲ್ಲನ್ನು ನೋಡಲು ಸುಂದರವಾಗಿ ಕಾಣುತ್ತೆ. ಮಳೆಗಾಲದ ನಂತರದ ತಿಂಗಳುಗಳು ಅಂದರೆ ಜೂನ್ನಿಂದ ಅಕ್ಟೋಬರ್ವರೆಗೆ ಈ ಜಲಪಾತವನ್ನು ವೀಕ್ಷಿಸಲು ಅತ್ಯುತ್ತಮ ಸಮಯವಾಗಿದೆ ಅಂತಾನೆ ಹೇಳ್ಬೋದು. ಈ ಜಲಪಾತವು ದಟ್ಟವಾದ ಕಾಡು ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಇರೋದ್ರಿಂದ ಈ ಜಲಪಾತವನ್ನು ತಲುಪಬೇಕಾದ್ರೆ ಕಾಡಿನ ಹಾದಿಯಲ್ಲಿ ಚಾರಣವನ್ನು ಮಾಡಬೇಕಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು. ಇಳಿಯರಾಜ ಅವರು ಸಂಗೀತ ನೀಡಿರೋ ಈ ಗೀತೆಗೆ MS ಪಾಟೀಲ್ ಅವರ ಸಾಹಿತ್ಯವಿದೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಇನ್ನು ಕೇಳುಕರೆ, ವಜ್ರಪೋಹ ಜಲಪಾತವು ಭೀಮಗಡ ವನ್ಯಜೀವಿ ಅಭಯಾರಣ್ಯ ಪರಿಸರದ ಸೂಕ್ಷ್ಮ ವಲಯದ ಸಮೀಪದಲ್ಲಿದೆ. ಹಾಗಾಗಿ ಈ ಜಲಪಾತಕ್ಕೆ ವೀಕ್ಷಣೆಗೆ ತೆರಳುವ ಮೊದಲು ಸ್ಥಳೀಯ ಅರಣ್ಯ ಇಲಾಖೆಯ ನಿಯಮಗಳನ್ನು ಪಾಲಿಸಬೇಕು. ಈ ಜಲಪಾತವು ಪಕ್ಷಿ ವೀಕ್ಷಣೆ, ಪ್ರಕೃತಿ ವೀಕ್ಷಣೆ ಮತ್ತು ಚಾರಣಕ್ಕೆ ಸೂಕ್ತವಾದ ಸ್ಥಳವಾಗಿದೆ. ಸುತ್ತಮುತ್ತಲಿನ ಹಸಿರು ಕಾಡು, ಬೆಟ್ಟಗಳು ಮತ್ತು ಶುದ್ಧ ವಾತಾವರಣ ಪ್ರವಾಸಿಗರನ್ನು ಸೆಳೆಯುತ್ತದೆ. ವಜ್ರಪೋಹ ಜಲಪಾತವು ಕರ್ನಾಟಕದ ಪ್ರಕೃತಿ ಸಂಪತ್ತಿನ ಅಮೂಲ್ಯ ರತ್ನವಾಗಿದೆ. ಇದಾಗಿತ್ತು ಕೇಳುಗರೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ವಜ್ರಪೋಹ ಜಲಪಾತದ ಕುರಿತಾದ ಕಿರುಮಾಹಿತಿ. ಇನ್ನು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಸಂದೇಶ ಇದೆ, ನೋಡೋಣ. ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ ಮಾಹಿತಿ ಕಣಜದ ಕಾರ್ಯಕ್ರಮದಲ್ಲಿ ಜಲಪಾತದ ಉತ್ತಮ ಮಾಹಿತಿ ಜೊತೆಗೆ ನಿಮ್ಮ ನಿರೂಪಣೆ ಹಾಗೆ ಪ್ರಸಾರ ಮಾಡಿದ ಗೀತೆಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್. ನಮಸ್ತೆ ಮೇಡಮ್, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ವಜ್ರಪೋಹ ಜಲಪಾತದ ಮಾಹಿತಿ ಹಾಗೆ ರಮಣೀಯ ದೃಶ್ಯಗಳನ್ನು ವಿಸ್ತಾರವಾಗಿ ತಿಳಿಸಿದ್ದೀರಾ. ಸುಂದರ ಹಾಡುಗಳನ್ನ ಕೇಳ್ತಿದ್ದೇವೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಓಕೆ, ಮಾಹಿತಿ ಕಣಜದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂತು, ಜಲಪಾತದ ಮಾಹಿತಿ ವಿವರವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ಇನ್ನು ನಮಸ್ಕಾರ, ಜಾನಪದ ಹಾಡುಗಳು ಮಾಹಿತಿ ಕಣಜದ ಒಳ್ಳೆ ಮಾಹಿತಿ ಅಂತ ಹೇಳ್ತಾ ಇರೋದು ಅಮೃತ ರಮೇಶ್ ಚಿತ್ರದುರ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಓಕೆ, ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಓಕೆ, ಸುದೀರ್ಘವಾದ ಸಂದೇಶವನ್ನು ಕಳಿಸಿದ್ದಾರೆ. ಯಾರು ಅಂದರೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಓಕೆ, ಸಮಯದ ಅಭಾವ ಇದೆ, ಹಾಗಾಗಿ ತಮ್ಮ ಇಷ್ಟು ದೀರ್ಘ ಸಂದೇಶವನ್ನು ಓದೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ತಮಗೆ ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾನೆ. ಇವರು ಬೆಳಗಿನ ಕಾರ್ಯಕ್ರಮವನ್ನು ಎಲ್ಲ ಕುರಿತು ಹಾಗೆ ವಜ್ರಪೋಹ ಜಲಪಾತದ ಕುರಿತು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಓಕೆ, ಧನ್ಯವಾದ. ಹಾಗೆ ಇನ್ನು ಪ್ರಭಾಕರಯ್ಯ ಎನ್ ಮಠದ್ ಹಂಪನೂರು ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು, ಜಾನಪದ ಗೀತೆಗಳು ಹಾಗೆ ಮಾಹಿತಿ ಕಣಜದಲ್ಲಿನ ವಜ್ರಪೋಹ ಜಲಪಾತದ ಮಾಹಿತಿ ತಿಳಿಸಿಕೊಟ್ರಿ, ಧನ್ಯವಾದ ನಿಮಗೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಿಲನ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯರು ಈ ಗೀತೆಗೆ, ಮನೋಮೂರ್ತಿಯವರ ಸಂಗೀತವಿದೆ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
2: ಆಕಾಶವಾಣಿಗೂ 90X ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಡ್ @90 ಅಂತಿದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 60 ನಮ್ದೊಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗ ಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೇವೆ. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. 4 ಗಂಟೆ ಸ್ಟಾರ್ಟ್ ಆಗ್ತಾ ಇದೆ.
1: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯ

0: ಸೂಕ್ತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ಧಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಕು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ.

0: वनिता बिहारा। ಗೆಳತಿಯರೇ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
1: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೆ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದಂತಕ್ಕೆ ಬಂದ ಮೇಲೆ ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
2: ನಮಸ್ಕಾರ ಮೇಡಮ್.
1: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು ಓದು ಈ ಒಂದು

0: ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಕೆಲವರಿಗೆ ಪರಿಚಯ ಮಾಡಿಕೊಡ್ತೀರಿ?
1: ನಾನು ಧಾರವಾಡದವಳೆ ಅಂತ ಹೇಳಕ್ ನನ್ಗೆ ಬಹಳ ಖುಷಿ ಆಗ್ತದ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದ್ ಪುಸ್ತಕ ಭಂಡಾರನೇ ಇತ್ತು. ನಮ್ ತಂದೆ ಒಂದ್ ಚಿಕ್ಕ ಲೈಬ್ರರಿನೇ ಇಟ್ಕೊಂಡಿದ್ರು. ಮನೋಹರ ಗ್ರಂಥಮಾಲಾದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು, ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
0: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
1: ನಾನು ಫಿಸಿಕ್ಸ್ BSc ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
0: ಇಷ್ಟೆಲ್ಲ ಒಂದು ವಿಶೇಷವಾದಂತ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
1: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಸೋದ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿ ಅವರು. ಅವಾಗ ನಾ ಎಲ್ಲಾರ ಮುಂದೆ, ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳ್ಳೆ. ಅವ್ರು ನೋಡುವ ಸ್ವಪ್ನ, ಈ ನೌಕರಿಗೆ ಹೋದ್ರ ನೀ ಮಕ್ಕಳ್ ನೋಡ್ಕೊಳಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1000 ರೂಪಾಯಿ ಕೊಡ್ಬೇಕಾಗ್ತದ್ರೆ
0: ಆಗಿನ ಕಾಲಕ್ಕೆ
1: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟು ಕೊಡ್ತಿ? 1,500 ಹೋಗ್ತದ್ರಿ. ಆಮೇಲೆ ನಿನಗೆ ಬಟ್ಟೆ ಬರೀ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕ್ಕಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದ್ 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿಯವ್ರು 10,000 ತಂದು ಹಚ್ಚಿದ್ರು. 10,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ರಿ ಚಾಕೊತ್ತಿದಂಗ್ ಕೂತಿದ್ರು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರೆ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
0: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ಲರೂ ಉದ್ಯೋಗ ನಿರತರಾಗಿರ್ತಾರ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುದೇ ಇಲ್ಲ. ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವ್ರೆ, ಇದ ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
1: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಭಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು, ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ, ನೀವು ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದ್ ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ. ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ, ಮುಂದೆ ಏನಾಯ್ತೋ ಗೊತ್ತಿಲ್ಲ. ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
0: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
1: ಹೌದು.
0: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
1: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ. ನಾಸಿಕದಲ್ಲಿ ಇದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ. ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ. ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
0: ಧಾರವಾಡದಲ್ಲಿ ನೆಲೆಸಿಬಿಟ್ಟಿದ್ದೇವೆ. ಹೇಗೂ ಅಂದ್ರು ಹುಟ್ಟಿದ ಜಾಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
1: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನು ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡ್ ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ

0: ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. ಮೂರುವರೆ ವರ್ಷ ನಾನು ಕೆಲಸ ಮಾಡಿದೆ. ಯೂಶುವಲಿ ಎಫ್ ಐ ಆರ್ಸ್ ಅಥವಾ ಕೈಪಿಡಿಗಳು ಇಂಥವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದೊಂಥರ ಒಳ್ಳೆ ನನಗೆ ಅನುಭವ ಕೊಡ್ತು. ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
1: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ ಕವನ ಆಗ್ಲಿ ಕತೆ ಆಗ್ಲಿ ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
0: ಕರೆಕ್ಟ್.
1: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂತ ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಈ ಕಥೆಯನ್ನ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
1: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
0: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮೀ ಅಂತ ಕೊಟ್ಟಿದ್ದಿಲ್ಲ. ನಾನು ಮೂರುವರೆ ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
1: ಈ ಸ್ವಪ್ನ ಅವರೇ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
0: ನನಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, ಎನ್ವಿಡಿಯಾದಿ ಇಂಜಿನಿಯರ್ ಅಂತ ಇದ್ದಾನೆ.
1: ಇಬ್ಬರು ಮಕ್ಕಳು ವಿಜ್ಞಾನದ ತನ.
0: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದವರು.
1: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
0: ಹೌದು ಹೌದು.
1: ಅದೇ ಕ್ಷೇತ್ರದಲ್ಲಿ
0: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
1: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದ?
0: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದೆ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದೆ. ಅವಾಗ ಮನೆಯಲ್ಲಿ ಹಿರಿಯರ್ ಇದ್ರೆ ಏನೂ ಆಗುದಿಲ್ಲ, ಕಾಲ್ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತೆ ಅವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾರ ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರ, ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ, ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿಕೊಟ್ರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
1: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗೆ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ದೀವಿ. ಮೊದಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು, ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕತೆ ಬರೆಯುವ ಹವ್ಯಾಸ ನಿಮಗ ಬಂದದ್ ಯಾವಾಗ? ಸುಮಾರು ಎಷ್ಟು ಕತೆ ಬರುತ್ತೆ?
0: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
1: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ಆಯ್ತು ನಿಮಗೆ?
0: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ. ಅದು ಬಟ್ ಏನಾಯ್ತು, ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತನ ಹೋದೆ. ನಡುವ ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ್ ಬರ್ಕೋತನ ಹೋದೆ. ಈಗೀಗ ನೀವ್ ಹೇಳದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
1: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಂಗೆ ತಮ್ಮ ಕಥಾವಸ್ತುವಿನ ಆಯ್ಕೆ
0: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು

0: ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕಥೆಗಳನ್ನು ಬರ್ದೇ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು, ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
1: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ. ಕೊಟ್ಟಿದ್ದೀರಿ,
0: ಹೌದು.
1: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸ್ತದೆ.
0: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆವೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು, ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
1: ನಿಜ ನಿಜ,
0: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದೆ.
1: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ, ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
0: ಬಹಳ ಸುಂದರವಾಗಿ, ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು. ಬಾಕಿ ಎಲ್ಲ ಜೀವಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸ್ಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಆದ್ರಿಂದ ಸಾಕಷ್ಟು ಸಮಯ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
1: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
0: ಬಹಳ ಜಾಸ್ತಿ ಇದೆ.
1: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
0: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನಿ. ಮತ್ತು ಈ ನಿತ್ಯ ಭಜನೆ ಇಂತಾವೆಲ್ಲ ಭಜನೆ ಮಂಡಳಿಯ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳೋದು ಇವೆ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನ್ಸ್ಕೊಂಡ್ರು ಕರೆ ನಡೆ ಮೀನೆ. ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
1: ಕುಟುಂಬ,
0: ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವೆ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ ಜೀವನ ವಾಲ್ಕೋತ ನಡೆದ.
1: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡೋದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗನ್ಸ್ತದ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು, ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
0: ಇಲ್ಲ, ಹಂಗೇನಿಲ್ಲ, ತಂತಾನೆ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡ, ನಾವು ಅಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು ನಮ್ಮ ಪುಟ್ಟ ಕೈತೋಟದಲ್ಲಿ, ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು, ನಾವು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲಾ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75 ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕೆ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನ ಮಾಡಿ ಶುರು ಮಾಡಿ.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೇ ಸುಖ ಇದ್ರಾಗ ಅಂತ ಈಗ ಅನಿಸ್ತದೆ.
1: ನಿಜ, ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸೂಪರ್, ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದ ಹಂಗೆ ಮನಸ್ಸು ಮಾಗುತ್ತದ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವರು ಒಂದ್ ಹೇಳ್ತಾರೆ, ನಾವೆಲ್ಲಾರು ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್.

0: ನೋಡಿ ಖುಷಿ ಪಡಬ್ಯಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗ್ ಬೇಕಾದಂಗ್ ನಡಿಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳತಿತ್ತಲ್ಲ ಅದು ಕಡಿಮೆ ಆಕೋತ್ ಬರ್ತದ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ, ಇದ್ಯಾವುದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ ನಾಲ್ಕು ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇರ್ತದೆ. ಅಂದ್ರೆ ಗುಣಗುವಿಕೆಗೂ ಒಂದ್ ಅರ್ಥ ಇರ್ತದೆ. ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದ್ದೀರಿ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ಬರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೇನೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ಬೋರ್ಡ್ ಮಾಡ್ತೇನೆ. ಅವ್ ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ. ಕೊಳಲು ಬಾರಿಸೋ ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರ್ಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದ್ದಿಲ್ಲ. ನಾನ್ ಮನೆಯಲ್ಲಿ ಆರಾಮ್ ಕುಳಿತು ದಿನ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕೆ ಆಗ್ತು, ಆಮೇಲೆ ಒಂದೊಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು. ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ವಿಶಿಷ್ಟ ಅನುಭವ,
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವ್ರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕೂ ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೆ ಎಲ್ಲವು. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರ ಆಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದೆ. ಇವೆಲ್ಲ ಸಹಜ ಮನೋಭಾವಗಳು, ಅದನ್ನ ಗೆದ್ದವ ಯಾರು ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಮನಸ್ಸಿದ್ದಲ್ಲಿ ಮಾರ್ಗ,
1: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನ ಮಾಡ್ರಿ ಅನ್ನೋದೇ ನನ್ನ.
0: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
1: ಖಂಡಿತ
0: ಅಂತ.
1: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
0: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗ ನಾನು ಕೇಳುದು ಅಂದ್ರೆ, ತಾವು ಮಾತಾಡ್ತಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ, ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ, ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್ ಇದ್ ನಾನು

0: ಬಹಳ ಚಲೋ ಮಾಡ್ತೀನಿ, ನಮ್ ಮನೆಯೊಳಗೆ ಎಲ್ರೂ ಇಷ್ಟ ಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವುದು?
1: ನಮ್ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ ಮಸಾಲೆ ದೋಸೆ. ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟ ಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರ್ ಬಂದ್ರು ಅಮ್ಮ ದೋಸೆಗೆ ನೆನೆ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರೆ. ಹಿಂಗಾಗಿ ಅದೇ ನನ್ ಮಾಸ್ಟರ್ ಪೀಸ್ ಅನ್ಲಿಕ್ಕೆ ಅಡ್ಡಿಲ್ಲ.
0: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ, ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
1: ಇಲ್ಲ. ನನ್ನ ಚಿಕ್ಕ ಸೊಸೆ ಹೇಳ್ತಾಳ, ಇಲ್ಲಿ ಹೇಳ್ಬಹುದು ಅದನ್ನ ಅಂತಂದ್ರೆ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತುದಿಲ್ಲ ಅಂತ.
0: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೇ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ, ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ.

0: ಈಗ ಸಮಯ ಸರಿಯಾಗಿ 12:30.04 ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
7: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
8: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
9: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

ಸೇವಕರೇ ಗಮನಿಸಿ, ಚಿತ್ರದುರ್ಗದಲ್ಲಿನ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಜೂನ್ 10ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ಉದ್ಯೋಗ ಮೇಳ ನಡೆಯಲಿದೆ. ಮೇಳದಲ್ಲಿ 7 ಪ್ರಮುಖ ಕಂಪನಿಗಳು ಭಾಗವಹಿಸಲಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 7022249064, ಮತ್ತೊಂದು ಸಂಖ್ಯೆ 8105619020. ಕೇಳುಗರೇ ಗಮನಿಸಿ, ಚಿತ್ರದುರ್ಗದಲ್ಲಿನ ಅಂಚೆ ವಿಭಾಗದ ವ್ಯಾಪ್ತಿಯಲ್ಲಿ ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸಲು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದ್ದು, ಆಸಕ್ತರು ಅಗತ್ಯ ದಾಖಲಾತಿಗಳೊಂದಿಗೆ ಜೂನ್ 23ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಫಿಲ್ಟರ್ ಹೌಸ್ ಹಿಂಭಾಗದ ವಿಭಾಗೀಯ ಅಂಚೆ ಕಚೇರಿಯಲ್ಲಿ ನಡೆಯಲಿರುವ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ಹೀಗಿದೆ: 9449849279. ಕೇಳುಗರೇ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 10/6/2026 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಭಾಗವಹಿಸುತ್ತಾರೆ ಪುಷ್ಪಲತಾ ಭಾವಿಮಠ್, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕೇಳುವಿರಿ. ಬಳಿಕ 1:10 ಕನ್ನಡದಲ್ಲಿ ವಾರ್ತೆಗಳು.

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ,
2: ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ನಮಸ್ಕಾರ
2: ಅನುಷಾ. ಈ ವರ್ಷದ ಧ್ಯೇಯ ವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
3: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು

0: ಇದೀರ ಹಿಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರ್ ಅಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು.
1: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು, ನಮ್ಮಗಳ ಆರೋಗ್ಯಕ್ಕಾಗಿ ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
2: ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ ನಾಲ್ಕು ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ ನಾಲ್ಕು ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂಥ ನೀರು, ಮತ್ತು ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತು ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ ನಾಲ್ಕನ್ನೂ ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ

0: ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
1: ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂಥ ನೀರು, ಮತ್ತು ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತು ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬ ಸರಳವಾಗಿ ಹೇಳೋದಾದರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆಯ ಕೆಲವು ಬಿಲ್ಗಳನ್ನು ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಲೇ ಒಂದು 10,000 20,000 30,000 ಹಾಕಿರ್ತಾರೆ. ಅಂದರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ಟರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನು ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂತಹ ಊಟ, ನಮ್ಮನ್ನು ಸ್ಪರ್ಶಿಸ್ತಕ್ಕಂಥ ಉಷ್ಣತೆನೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತು ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದರೆ ಎಂಟೈರ್ ಫ್ಲೋರಾ ಮತ್ತು ಫ್ಲಾನಾ, ಅಂದರೆ ಸಸ್ಯ ಜೀವರಾಶಿ, ಪ್ರಾಣಿ ಜೀವರಾಶಿ, ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನೂ ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು
0: ಎಚ್ಚೆತ್ತುಕೊಂಡು
1: ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು, ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗೆ ಆಗುತ್ತೆ. ಆ ಒಂದು ಲಿಸ್ಟಿಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
0: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲಾ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡು ಮಾಡಿಬಿಡ್ತಾ ಇದೀವಿ.
1: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ, ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನು, ಕೊಳ್ಳಗಳನ್ನು, ನದಿಗಳನ್ನು, ಸರೋವರಗಳನ್ನು. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗೆದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನು ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇನೆ, ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತೆ ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನ ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನ ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮ್ಗೆಲ್ರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ, ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನ ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತೆ ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನ ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದ್ರೆ, ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನ ಕೊಡ್ತಾ ಹೋದ್ರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನ, ಮರಗಳನ್ನ ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದ್ರೆ, ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನು ನಾವು ನೋಡಿದರೆ, ಭೂಮಿಯ ಶೇಕಡ 35%

0: ಭೂಮಿ ಈಗಾಗಲೇ ಮರುಭೂಮಿ ಆಗ್ಬಿಟ್ಟಿದೆ. ಮತ್ತೆ ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದ್ರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತ ಇರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತೆ ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತೆ ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀರು ಮತ್ತೆ ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನ ಮತ್ತೆ ಪೋಷಕಾಂಶಗಳನ್ನ, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ.
1: ಈಗ
0: ಅದು ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗ, ಅದನ್ನ ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದ್ರೆ 6CO2 + 6H2O ಗಿವ್ಸ್ C6H12O6 + ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದ್ರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದ್ರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು, ಬಟ್ ಆ ನೀರನ್ನ ನಾವು ಮರಗಿಡಗಳಿಗೆ ಕೊಡ್ತಾ
1: ಇಲ್ಲ,
0: ನಾವೇ ಉಪಯೋಗಿಸ್ಕೊಂತಾ ಇದ್ದೀವಿ.
1: ಅದ್ರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ, ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತಾನೂ ಕೆಲವೊಂದ್ ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
0: ಜೀವನ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ರೆ ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ ಕೆಲವು ಸಮಯಗಳು ನಾವು ವಾಹನಗಳನ್ನು ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಯಲ್ಲಿ ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡದೇ ಇರೋ ರೀತಿಯಲ್ಲಿ, ಯಾಕಂದ್ರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ.
1: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು, ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು, ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀನಿ.
0: ಹೌದೌದು, ಸೊ ನೀವ್ ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೆ ಓಡಾಡಬಹುದು ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ದೂರದಲ್ಲಿದ್ರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡಬಹುದು ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತೆ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ, ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂತಹ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ನಾವು ಬಳಸಬಹುದು, ಅದನ್ನ ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು ಅಥವಾ ವಿಂಡ್ ಎನರ್ಜಿ ಆಗಿರಬಹುದು, ಇವುಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರಬಹುದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರಬಹುದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನ ನಾವು

0: ಸಾಕಷ್ಟು ಕಡಿಮೆ ಮಾಡಬಹುದು. ಹಸಿರು ಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂತಹ ಉಷ್ಣತೆಯನ್ನ ನಾವು ತಾಪಮಾನವನ್ನ ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
1: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು, ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಅಂತ.
0: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ, ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನ್ ಹೇಳ್ತೀವಿ, ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ, ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನ ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡುಬಂದಿದೆ.
1: ಇನ್ನು ಹುಟ್ಟದಿರೋ ಮಗುವಿನ
0: ಪ್ಲಾಸ್ಟಿಕ್ ಇದೆ ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬಾ ತೆಳುವಾಗಿರ್ತಕ್ಕಂತಹ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ನಾವು ಬೀಸಾಕ್ದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತಿವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸ್ ಇಂದ ಗಾಳಿ ಬೀಸೋದು, ಯಾವುದೋ ಮರಕ್ಕೆ ಸಿಕ್ಕಾಕೊಳ್ಳೋದು, ಯಾವುದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವುದೋ ವೆಹಿಕಲ್ಗಳು ಹೋಗೋದು, ಈ ತರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μ ತನಕನು ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ಗಳಾಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳು ಅಂದ್ರೆ ಅದು 10 nanometers, ಅದು ನ್ಯಾನೋಮೀಟರ್ಸ್ ಈ ತರ ಆಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದ್ರೆ ಅವು ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತೆ, ಅಂದ್ರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನ್ ಅನ್ನ ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರ್ಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬಹುದು. ಈಗ ನಾವು ಕೆಲವು ಮಕ್ಕಳನ್ನ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ತರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂತಹ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳನ್ನ ನೋಡ್ತಿದ್ದೀವಿ. ಅಂತ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನ ನಾವು ಪರೀಕ್ಷೆ ಮಾಡಿದ್ರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕಾಗ್ತಾ ಇಲ್ಲ. ಇವತ್ತಿನ ದಿವಸ ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನ ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ,
1: ಇಡೀ ಜೀವ
0: ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದ್ರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅದೇ ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ತರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂತಹ ಪರಿಸ್ಥಿತಿ ಇದ್ರೆ ನಾವು ಮಾಡಬೇಕಾಗಿರೋದು ಏನಂದ್ರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತೆ ರೆಡ್ಯೂಸ್ ಇಟ್, ಅಂದ್ರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ, ಮತ್ತೆ ನಾವು ಅದನ್ನ ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂತಹ ಸಮಸ್ಯೆಗಳನ್ನ ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗಿದ ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗ್ಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣಕಸ ಬೇರ್ಪಡಿಸ್ತಾ ಇಲ್ಲ. ಇನ್ನೂ ಕೂಡ ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯಿತಿಗಳಿರಬಹುದು, ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದು ಕಡೆ ಹಾಕಿ, ಒಣಕಸ ಒಂದು ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತಹ ಭೂಮಿ ಆಗಿರ್ಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತುಗಳು, ಶೇಕಡ 25% ಏರ್ ಗಾಳಿ ಮತ್ತೆ

0: ಶೇಕಡ 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನು ನಾವು ವೇಸ್ಟ್ ಮಾಡಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನ ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ. ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5 to 10 years ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದರದೇ ಆದಂಥ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತು ಪಾದರಸ, ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳು ಹೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲಾಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ, ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತಹ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್, ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ
1: ವೃಷಭಾವತಿ
0: ನದಿ ಆಗಿದ್ದು, ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲಾ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನ ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪ್ಬಿಟ್ಟಿದೀವಿ. ಅಂದ್ರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು, ಮತ್ತೆ ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನ್ಸುತ್ತೆ, ನಾವು ಪ್ರತಿಯೊಬ್ಬರನ್ನು ಸಹ ಪ್ರತಿ ದಿನಾನು ಮಿನಿಮಮ್ 400 milligrams ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೇ ಇರೋದ್ರಿಂದ, ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೇ ಇರೋದ್ರಿಂದ, ಅದಕ್ಕೆ ನೋ ಅಂತ ಹೇಳೋದ್ರಿಂದ, ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ, ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ, ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ, ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ, ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಐಎಪಿ ರೆಕಗ್ನೈಸ್

0: ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯರ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್, ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವ ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250

0: ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007 ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುನಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂತಹ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ, ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ: 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014 82% ಪ್ರಗತಿ, ಅಂದರೆ 80% ಅಥವಾ 1.3 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಬಾಕಿ 1700 ಕಾಮಗಾರಿಗಳನ್ನು ಹೊರತುಪಡಿಸಿ 2019 ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004-14 ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014-17 ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು September 2022 ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು: ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ: ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ: ಇದುವರೆಗೆ 7,71,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 1,72,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು, ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ. ಪ್ರಗತಿ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ ಶೇಕಡಾ 42ರಷ್ಟು ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ ಶೇಕಡಾ 45ರಷ್ಟು ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ,

0: ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956 ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100 ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಕಾತ್ ಪೂರ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ 90 ಸಾಲ ಆಪನೆ ಪೂರಾ ಕಿಯಾ ಹೈ 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾಯೆ ಹೈ ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ ಮೇರಾ ಯೇ ಶುಭಕಾಮನಾಯೆ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು ಶೌಚಾಲಯ ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು ಈ ನೈಸರ್ಗಿಕ ವಿಕೋಪದಲ್ಲಿ 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ

0: ತೀರ್ಪನ್ನು ಕಾಯ್ದಿರಿಸಿತ್ತು ಎಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣಾ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 1:13 ಸೆಕೆಂಡುಗಳು. ಇದೀಗ ಕೇಳಿ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು.

ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮ ಆರಂಭ ಆಯಿತು. ಈ ದಿನದ ಪ್ರಶ್ನೆ ನಿಮಗಾಗಿ ಹೀಗಿದೆ. ಬಸವಸಾಗರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640773 ಈ ಸಂಖ್ಯೆಗೆ ಎರಡು ಹಾಡಿನ ಕಾಲಾವಕಾಶದ ಒಳಗೆ ತಮ್ಮ ಸಂದೇಶಗಳನ್ನ ಕಳಿಸಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರು ರಚಿಸಿರುವಂತಹ ತತ್ವ ಪದಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕೇಳುಕರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ಅಪೂರ್ವ ಜೋಡಿ ಚಿತ್ರದಿಂದ

0: ಸಂಯುಕ್ತ ಚಿತ್ರದಿಂದ.
1: ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ
0: ಯಾರೇ ನೀ ಅಭಿಮಾನಿ ಚಿತ್ರದಿಂದ.
1: ಮೈಸೂರ್ ಸೀಮೆ ಹೆಣ್ಣು ನೋಡು, ಇವಳ್ ಮೈಸೂರ್ ರೇಷ್ಮೆ ಸೀರೆ ನೋಡು.
0: ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇದ್ದು, ಈ ಗೀತೆಗಳ ಕುರಿತಾದ ತಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಮ್ಮ ಸಂದೇಶವನ್ನ ತಿಳಿಸಬಹುದು. ಇನ್ನು ಮುಂದಿನ ತತ್ವ ಪದವನ್ನ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಸಂದೇಶಗಳಾಗಿ ನಿರ್ಮಿಸಲಾಗಿದೆ. ಮೊದಲು ನಮ್ಮ ಸಾಕಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ, ಅವರ ಸಂದೇಶವನ್ನು ನೋಡೋಣ, ನಂತರದಲ್ಲಿ ಉತ್ತರವನ್ನು ತಿಳಿಸ್ತೇನೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂದರೆ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಉಂಡಮ್ಮ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗ, ಯಶೋಧ ಎರಳನಾಯಕ ಚಿರುತಗೊಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರುತಗೊಂಡುವಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ಹರಿಹರದಿಂದ ಸುರೇಶ್ ಬೆಣ್ಣೆಯವರು, ಹಾಗೆ ಎಂ ಈಶಣ್ಣ ಹಾಗೂ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಮುಂದಿನ ಸಂದೇಶ ಯಾರದು ಅಂತ ನೋಡೋದಾದರೆ, ಓಕೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಗಂಗಣ್ಣ ಹನಿಜೇನು ಇವರು ಹೆಚ್ ಡಿಪುರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಇನ್ನು ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸ್ಕಂದನ್ ಭಾಸ್ಕರ್ ಅವರು ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಮಾದಪ್ಪ ಎಂಕೆ ಕೃಷ್ಣ ಕಮಂಡಲಗೊಂದಿಯಿಂದ, ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ಹಾಗೆ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ, ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಮೇನಕಾ ಉಮೇಶ್ ಅವರು ಚೌಡೇಶ್ವರಿ ಬಡಾವಣೆ, ಓಕೆ, ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ನಾಗವೇಣಿ ಸತೀಶ್ ಅವರು ರೋಹಿತ್ ಹಾಗೆ ಕನ್ನಿಕಾ ರೋಡಿಂದ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಓಕೆ, ಯಾರಿದು? ಅಪ್ಪಾಜಿ ಎ ಮುಸ್ಟೂರು, ಚಂದನ ಸ್ಪಂದನ, ಓಕೆ, ಸುಧಾರಾಣಿ, ಓಕೆ, ಇವರು ಕೂಡ ಮುಸ್ಟೂರು ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾಗರದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ ಜೆ ಸಿ ಬಿ ಶಿವು ಅವರು, ಹಾಗೆ ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ, ಓಕೆ, ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಹರಪ್ಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಕೆಂಚನಗೌಡರ್ ರಮೇಶ್ ಅವರು, ಹಾಗೆ ಮಲ್ಲಿಕಾರ್ಜುನ್ ಅವರು ಮಾರಮ್ಮನಹಳ್ಳಿಯಿಂದ, ಬೋಕನಕೆರೆ ವಿಜಯೇಂದ್ರ ಅವರು ಮೈಸೂರಿನಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ರಾಯಬಾಗ ತಾಲೂಕು ಮುಗಳಕೂಡದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಹಾಗೆ ಅಭಿಷೇಕಯ್ಯ ಹಿರೇಮಠ್ ಅವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ. ಇನ್ನು ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ವಿಭಾ ದೀಪಕ ಬೆಂಗಳೂರಿನಿಂದ, ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ಸುಜಾತ ಶಂಕರ್ ಚಿತ್ರದುರ್ಗ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ, ಸಿ ಟಿ ಚಂದ್ರಶೇಖರ್ ಹಾಗೆ ವಸಂತಕುಮಾರಿ ಇವರು ಹತ್ತಿ ಚೌಡೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಮುಂದಿನ ಸಂದೇಶ, ಪ್ರಭಾಕರಯ್ಯ ಎನ್ ಮಠದ್, ಹಾಗೆ ಓಕೆ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಮುಂದಿನ ಸಂದೇಶ, ಎಂ ಬಸವರಾಜ್ ಸಾವಿತ್ರಮ್ಮ ಯಶೋಧಮ್ಮ ತಿಪ್ಪಮ್ಮ ಎಂ ಬಿ ಸಿದ್ದೇಶ್ ಅವರು ಖಾನಾ ಹೊಸಳ್ಳಿ ಗ್ರಾಮದಿಂದ ಕುಡ್ಲಗಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಓಕೆ, ಯಾರಿದು? ಮುಂದಿನ ಸಂದೇಶ ಬಂದಿದೆ. ಓಕೆ, ಇನ್ನು ಉಮೇಶ್ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿರುವಂಥ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಇನ್ನು ಓ ರಾಜಪ್ಪ ಹಾಗೆ ದೈವಿಕ್ ಪಿ ರಾಜ್ ಅವರು ನಗರಂಗೆರೆ ಚಳ್ಳಕೆರೆಯಿಂದ, ದಾವಣಗೆರೆಯಿಂದ ಸಂದೇಶ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ ಅವರು, ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮತ್ತು ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಮುಂದಿನ ಸಂದೇಶ ಬಂದಿದೆ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಶಬರೀಶ ಚಿಕ್ಕನಾಯಕನಹಳ್ಳಿಯಿಂದ, ವಸಂತಲಕ್ಷ್ಮಿ ಹಾಗೆ ಅನಂತ ಕೃಷ್ಣ ಜೋಯಿಸ್ ಅವರು ಶಂಕರ್ ನಾರಾಯಣ್ ಜೋಯಿಸ್ ತಮಟಕಲ್ ರಸ್ತೆ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ನೋಡೋದಾದರೆ, ಓಕೆ, ಯಾರಿದು? ಓಕೆ, ತಮ್ಮ ಸಂದೇಶವನ್ನು ಓದಿದ್ದೇನೆ.

ಮತ್ತೆ ಕಳಿಸಿರುವಂಥದ್ದು. ಓಕೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ಇನ್ನೊಂದು ಸಂದೇಶ ಇದೆ, ಶಿಲ್ಪಾ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಪ್ರಶ್ನೆಗೆ ಉತ್ತರವನ್ನು ಹೇಳಿಬಿಡ್ತೇನೆ. ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಇದಕ್ಕೆ ಉತ್ತರ, ಕೃಷ್ಣಾ ನದಿಗೆ. ಹೌದು, ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿದೆ ಈ ಬಸವರಾಜ ಸಾಗರ ಅಣೆಕಟ್ಟು. ಹಿಂದೆ ಈ ಅಣೆಕಟ್ಟನ್ನು ನಾರಾಯಣಪುರ ಅಣೆಕಟ್ಟು ಅಂತ ಕರೆಯಲಾಗ್ತಾ ಇತ್ತು. ಈ ಅಣೆಕಟ್ಟು 29 ಮೀಟರ್

0: ತಾಲೂಕಿನಲ್ಲಿದೆ ಈ ಬಸವರಾಜ ಸಾಗರ ಅಣೆಕಟ್ಟು. ಹಿಂದೆ ಈ ಅಣೆಕಟ್ಟನ್ನ ನಾರಾಯಣಪುರ ಅಣೆಕಟ್ಟು ಅಂತ ಕರೆಯಲಾಗ್ತಾ ಇತ್ತು. ಈ ಅಣೆಕಟ್ಟು 29 ಮೀಟರ್ ಎತ್ತರವಿದ್ದು ಸರಿ ಸುಮಾರು 10.6 ಮೀಟರ್ ಉದ್ದವಿದೆ. ಈ ಅಣೆಕಟ್ಟಿನಲ್ಲಿ ಒಟ್ಟು 30 ಕ್ರೆಸ್ಟ್ ಗೇಟ್ಗಳನ್ನು ಹೊಂದಿದ್ದು ಈ ಅಣೆಕಟ್ಟು ಸುಮಾರು 33.31 ರಿಂದ 37.965 TMC ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದ 3ನೇ ಅತಿ ದೊಡ್ಡ ಜಲಾಶಯವಾಗಿದೆ ಅಂತಲೇ ಹೇಳ್ಬೋದು. ಉತ್ತರ ಗೊತ್ತಾಯ್ತಲ್ವಾ? ಓಕೆ, ಸಂದೇಶ ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕರುಣಾಳುವ ಬೆಳಕೆ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ನಮ್ಮಲ್ಲಿ ಒಂದು ವಿಚಿತ್ರ ಸ್ವಭಾವ ಇದೆ. ಹೊರಗಿನವ್ರನ್ನೆಲ್ಲರನ್ನೂ ಮೆಚ್ಚಿಕೋತೇವೆ, ನಮ್ಮವ್ರನ್ನೇ ಮೆಚ್ಚಿಕೊಳ್ಳಲ್ಲ. ನಮ್ಮವ್ರ ಬೆಲೆ ನಮಗೆ ಅರ್ಥ ಆಗೋದು ಎಂದು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತೆ. ಒಂದು ಘಟನೆ, ಸತ್ಯೇಂದ್ರನಾಥ್ ಬೋಸ್ ಅಂತ ನಮ್ಮ ದೇಶ ಸೃಷ್ಟಿ ಮಾಡಿದಂಥ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಭೌತಶಾಸ್ತ್ರದಲ್ಲಿ, ಅದರಲ್ಲೂ ಅಣುರಚನಾ ಶಾಸ್ತ್ರದಲ್ಲಿ ಅವ್ರ ಕೊಡುಗೆ ಅಪಾರವಾದಂಥದ್ದು. ಅವ್ರು ಬರೆದಂಥ ಪತ್ರಿಕೆಗಳು ಎಷ್ಟು ಪ್ರಸಿದ್ಧ ಆಗಿತ್ತು ಅಂದರೆ, ಆಗಿನ ಖ್ಯಾತನಾಮರಾದಂಥ ಹೈಸೆನ್ಬರ್ಗ್, ಪ್ಲ್ಯಾಂಕ್, ಐನ್ಸ್ಟೀನ್ ಇವರೆಲ್ಲರಿಗೂ ಬೋಸ್ ಬಗ್ಗೆ ಗೊತ್ತಿತ್ತು. ಐನ್ಸ್ಟೀನ್ ಜೊತೆಗೆ ಸಿದ್ಧಾಂತ ಮಾಡಿ ಇವತ್ತಿಗಾದರೂ ಬೋಸ್ ಐನ್ಸ್ಟೀನ್ ಸಿದ್ಧಾಂತ ಸಂಖ್ಯಾಶಾಸ್ತ್ರ ಅಂತ ಹೆಸರು ಬಂದಿದೆ. ಅಷ್ಟರ ಮಟ್ಟಿಗೆ ದೊಡ್ಡ ಕೆಲಸ ಮಾಡಿದಂಥ ಮನುಷ್ಯ. ಬಾಲ್ಯದಿಂದಲೂ ಅತ್ಯಂತ ಪ್ರತಿಭಾಶಾಲಿ ಆಗಿದ್ದಂಥವ್ರು ಬೋಸ್. ಕಲ್ಕತ್ತೆ ಹತ್ತಿರ ಇದ್ದಂಥ ಹಿಂದೂ ಶಾಲೆಯಲ್ಲಿ ಓದ್ತಾ ಇದ್ರು. ಅಲ್ಲೊಬ್ರು ಉಪೇಂದ್ರ ಭಕ್ಷಿ ಅಂತ ಒಬ್ಬರು ಗಣಿತ ಮಾಸ್ಟರ್ ಇದ್ರು. ಭಾರಿ ಸ್ಟ್ರಿಕ್ಟ್ ಮಾಸ್ಟರ್ ಅವರು, 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಿರ್ಲಿಲ್ಲ ಅಂತ ಮನುಷ್ಯ. 9ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಕೊಟ್ಟಿದ್ದಾರೆ, 10 ಪ್ರಶ್ನೆ ಕೊಟ್ಟಿದ್ದಾರೆ, 10 ಬರೋದು ಯಾವುದಾದ್ರೂ 6 ಬರೀರಿ ಅಂತ ಕೊಟ್ಟಿದ್ದಾರೆ. ಪರೀಕ್ಷೆ ಪೇಪರ್ ತಪಾಸ್ ಮಾಡಿದ್ಮೇಲೆ ಭಕ್ಷಿಯವರು ಪತ್ರಿಕೆ ವಾಪಸ್ ಕೊಟ್ಟರಂತೆ. ಸತ್ಯೇಂದ್ರನಾಥ್ ಬೋಸರಿಗೆ 100ಗೆ 110 ಮಾರ್ಕ್ಸ್ ಕೊಟ್ಟಿದ್ದಾರೆ. ಭಾಳ ಹೆಚ್ಚಂದ್ರೆ 100ಗೆ 100 ಬರಬೇಕಪ್ಪ. 100ಗೆ 110 ಹೆಂಗೆ ಕೊಡ್ತಾರೆ? ಎಲ್ರಿಗೂ ಒಂಥರ ಅಸಹ್ಯ ಅನಿಸ್ತು. ಹೆಡ್ ಮಾಸ್ಟರ್ ಕರೆಸಿದ್ರಂತೆ, ಏನ್ರಿ ಇದೆ ಅಸಹ್ಯ, 100ಗೆ 110 ಕೊಡ್ತಾರೇನ್ರಿ, ಭಾಳ ಚೆನ್ನಾಗಿ ಬರೋದು, 100ಗೆ 100 ಕೊಡ್ಬೇಕಪ್ಪ ಅಂದ್ರಂತೆ. ಅದು ಭಕ್ಷಿ ಹೇಳಿದ್ದೇನು ಗೊತ್ತಾ? ಈ ಬಾಲಕನ ಪ್ರಶ್ನೆ ಪತ್ರಿಕೆಯಲ್ಲಿ 10 ಕೊಟ್ಟು ಯಾವುದಾದ್ರೂ 6 ಬರೀರಿ ಅಂತ ಹೇಳಿದ್ರೆ, ಈತ 6 ಬರೆಯೋ ಸಮಯದಲ್ಲಿ 10 ಬರೆದಿದ್ದಾನೆ. ಉತ್ತರ ಪತ್ರಿಕೆಯಲ್ಲಿ 1 ಅಕ್ಷರ ಕೂಡ ತಪ್ಪಿಲ್ಲ, 1 ಸಲ ಹೊಡೆದು ಹಾಕಿಲ್ಲ. ಮೊದಲು ಹೇಗೆ ಶುರು ಮಾಡಿದ್ದಾನೋ ಅದೇ ರೀತಿ ಕೊನೆವರೆಗೂ ಬರೆದಿದ್ದಾನೆ. ಇದು ಆಶ್ಚರ್ಯ ಅಲ್ವಾ? 6 ಬರೆಯೋ ಸಮಯದಲ್ಲಿ 10 ಬರೆದಾಗ 100ಗೆ 100 ಕೊಟ್ಟರೆ ಹೆಂಗಾಗ್ತದೆ? 10ಗೆ 10 ಸರಿಯಾಗಿದೆ. ಆದ್ದರಿಂದ ಆ ಸಮಯ ಪ್ರಜ್ಞೆ, ಆ ಸಮಯನ ಉಳಿಸಿ 1 ಕ್ಷಣ ಕೂಡ ಅಪವ್ಯಯ ಮಾಡದೆ ಬರೆದಿದ್ದಾನಲ್ಲ ಹುಡುಗ, ಅದು 10 ಮಾರ್ಕ್ ಬಹುಮಾನವಾಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ ಉಪೇಂದ್ರ ಭಕ್ಷಿ ಅವರು. ಎಷ್ಟೋ ವರ್ಷ ಅವ್ರ 9ನೇ ತರಗತಿ ಪರೀಕ್ಷೆ ಪೇಪರನ್ನು ಕಾಯ್ದಿಟ್ಟಿದ್ರು ಸ್ಕೂಲಲ್ಲಿ. ಈ ವ್ಯಕ್ತಿ ಸತ್ಯೇಂದ್ರನಾಥ್ ಬೋಸ್ ಅತ್ಯಂತ ಸರಳ ಜೀವಿ. ಅಷ್ಟು ಜಗತ್ವಿಖ್ಯಾತರಂಥ ವಿಜ್ಞಾನಿ ಆಗಿದ್ದರೂ ಒಂಚೂರು ಅಹಂಕಾರ ಇರಲಿಲ್ಲ. ಒಂದು ಸಲ ಡೆನ್ಮಾರ್ಕಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ನೀಲ್ಸ್ ಬೋರ್ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಕಲ್ಕತ್ತೆಯ ಪರಮಾಣು ಸಂಸ್ಥಾನದಲ್ಲಿ ಒಂದು ಕಾರ್ಯಕ್ರಮ. ನೀಲ್ಸ್ ಬೋರ್ ದೊಡ್ಡವರಲ್ವಾ, ಅವರು ತಮ್ಮ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ರು ಬೋರ್ಡ್ ಮೇಲೆ. ಅದಕ್ಕೆ ಅಧ್ಯಕ್ಷರನ್ನಾಗಿ ಸತ್ಯೇಂದ್ರನಾಥ್ ಬೋಸನ್ನು ಕೂಡಿಸಿದ್ರು. ತುಂಬ ವಯಸ್ಸಾಗಿದ್ದ ಬೋಸರಿಗೆ ಹಿಂಗೆ ಕೂತಿದ್ದಾರೆ ಕನ್ನಡಕ ಹಾಕ್ಕೊಂಡು. ಹಿಂದೆ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ತಮ್ಮ ಸಿದ್ಧಾಂತ ಹೇಳ್ತಿದ್ದಾರೆ. ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ಭೌತ ವಿಜ್ಞಾನಿಗಳೇನಿದ್ರು ಕೂತ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ದಾರೆ, ಬರ್ಕೋತಾ ಇದ್ದಾರೆ. ಅವ್ರೇನು ಕಂಡ್ರು ಗೊತ್ತಾ? ನೊಬೆಲ್ ಪ್ರಶಸ್ತಿ ವಿಜೇತರಾದಂಥ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ಸಿದ್ಧಾಂತ ವಿವರಿಸುವಾಗ ಮುಂದೆ ಕೂತಿದ್ರಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಎಸ್ಎನ್ ಬೋಸ್, ಹಿಂಗೆ ತುಕ್ಕಡಿಸ್ತಾ ಇದ್ರಂತೆ. ಭಾಳ ಅಸಹ್ಯ ಅನಿಸ್ಬಿಡ್ತು ಅವ್ರಿಗೆ. ಇಂಥ ದೊಡ್ಡ ವಿಜ್ಞಾನಿ ಬಂದು ತನ್ನ ವಿಷಯ ಮಂಡಿಸ್ಬೇಕಾದ್ರೆ ಇದೇನು ನಿದ್ದೆ ಮಾಡ್ತಾರಲ್ಲ ಇವರು, ಅಸಹ್ಯ ಅಲ್ವಾ ಅಂತ ಅನ್ಕೊಂಡ್ರು. ಮುಸಿ ಮುಸಿ ನಗೋಕ್ ಶುರು ಮಾಡಿದ್ರು ಕೆಲವರು. ಅದನ್ನು ಬೋರ್ ನೋಡಿದ್ರು, ಇವರಿಗೆ ಬೋಸನ ಶಕ್ತಿ ಗೊತ್ತಿಲ್ಲ ಅಂತ ಹೇಳಿ ಆತ ಏನು ಮಾಡಿದ್ರು ಗೊತ್ತಾ? ಬೋರ್ಡ್ ಮೇಲೆ ವಿವರಿಸ್ತಾ ಇದ್ರಲ್ಲ, ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟು, ನಾನು ಮಾಡ್ತಿರೋ ಸರಿ ಇದೆಯಾ ಬೋಸ್ ಅವರೇ, ಮುಂದಿನ ಹೆಜ್ಜೆ ಏನು, ಇದಕ್ಕೆ ಮುಂದಿನ ಹೆಜ್ಜೆ ಏನು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂದರು. ಬೋಸ್ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿದ್ದಾರಲ್ಲ, ಬೋರ್ಡ್ ಕಡೆ ತಿರುಗೂ ನೋಡಿಲ್ಲ ಅವರು, ಇವರೆಲ್ಲ ನೋಟ್ಸ್ ಪಡ್ಕೋತಿದ್ದಾರೆ ಪಂಡಿತರೆಲ್ಲ. ಇವ್ರು ಹಿಂದೆ ನೋಡದೇನೆ ಹೇಳಿದ್ರಂತೆ, ಯಸ್ ಮಿಸ್ಟರ್ ಬೋರ್, ದ ನೆಕ್ಸ್ಟ್ ಈಸ್ ಇಂಟಿಗ್ರೇಟೆಡ್ ಬಿಟ್ವೀನ್ ದ ಲಿಮಿಟ್ಸ್ ಆಫ್ ದೀಸ್ ಟು ಯು ಗೆಟ್ ದ ಸೊಲ್ಯೂಷನ್. ಹೀಗೆ ಮಾಡಿ, ಮುಂದಿನ ಸ್ಟೆಪ್ ಹೀಗೆ, ಮುಂದಿನ ಹೆಜ್ಜೆ ಹಿಂಗೆ ಮಾಡಿ ಅಂತ ಹೇಳಿದ್ರಂತೆ. ಬೋರ್ಡ್ ಕಡೆ ತಿರುಗೂ ನೋಡಲಿಲ್ಲ. ಗಮನಿಸ್ಬೇಕು, ಮುಂದೆ ಕೂತಿದ್ರಲ್ಲ ಶ್ರೇಷ್ಠ ವಿಜ್ಞಾನಿಗಳು ನೀಲ್ಸ್ ಬೋರ್ ಮಾಡೋದನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಮುಂದಿನ

0: ಚೆಪ್ಪಗೊತ್ತಿಲ್ಲ. ಎಸ್ ಎನ್ ಬೋಸ್ ಕಣ್ಣು ಮುಚ್ಕೊಂಡು ಕೂತು ಮುಂದಿನ ಸಜ್ಜೆ ಇದು ಅಂತ ಹೇಳ್ತಾರಂತೆ. ಆಗ ನೀಲ್ಸ್ ಬೋರ್ ಹೇಳಿದ್ರಂತೆ, ದಯವಿಟ್ಟು ಸ್ನೇಹಿತರೆ ಸತ್ಯೇಂದ್ರನಾಥ್ ಬೋಸ್ ಅನ್ನು ಹಗುರಾಗಿ ತಗೋಬೇಡಿ, ಆತ ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ನಮ್ಗಿಂತ ಹೆಚ್ಚಿನ ವಿಜ್ಞಾನ ಕಾಣಿಸುತ್ತೆ ಅವನಿಗೆ ಅಂತ. ಅಂತ ಎಸ್ ಎನ್ ಬೋಸ್ ನಮ್ಮವರಾಗಿದ್ರು ಸ್ವಾಮಿ, ಆದ್ರೆ ನಮ್ಮವರ ಸಾಧನೆ ಹಿರಿಮೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ದೂರದ ಬೆಟ್ಟದಲ್ಲಿ ಚಂದ ಕಾಣುವಂತ ನಾವು ಕಣ್ಣು ಮುಂದೆ ಇರುವಂತಹ ಹಿಮಾಲಯನ ಗಮನಿಸ್ತೇ ಹೋಗ್ತೀವಲ್ಲ, ಅಂತ ಸತ್ಯೇಂದ್ರನಾಥ್ ಬೋಸ್ ಅಂತವ್ರನ್ನ ನೆನೆಸ್ಕೊಳ್ಳೋಣ, ಅವ್ರ ಹಿರಿಮೆಗೆ ತಲೆ ಬಾಗೋಣ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಕೇಳುಕರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ಅಪೂರ್ವ ಜೋಡಿ ಚಿತ್ರದಿಂದ ಸಂಯುಕ್ತ ಚಿತ್ರದಿಂದ
2: ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ ಮಂಗಳೂರಿನಲ್ಲಿ
1: ಯಾರೇ ನೀ ಅಭಿಮಾನಿ ಚಿತ್ರದಿಂದ
2: ಮೈಸೂರು ಸೀಮೆ ಹೆಣ್ಣು ನೋಡು ಇವಳ್ ಮೈಸೂರು
1: ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇದ್ದು ಈ ಗೀತೆಗಳ ಕುರಿತಾದ ತಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶಗಳನ್ನ ತಿಳಿಸಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಆರೋಗ್ಯ ಬಿಂದು. ಮೆದುಳಿನ ಗಡ್ಡೆಗಳು ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ, ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಮಂಜುಳಾ ನಂದಿ.
3: ಮಿದುಳಿನ ಗಡ್ಡೆ ಅಂದ ತಕ್ಷಣ ಸಾಮಾನ್ಯರಲ್ಲಿ ಒಂದು ತರಹದ ಹೆದರಿಕೆ ಮೂಡುವುದು ಸಹಜ. ಏಕೆಂದರೆ ಜನಸಾಮಾನ್ಯರು ವಿಚಾರ ಮಾಡುವುದೇನೆಂದರೆ ಅದು ಕ್ಯಾನ್ಸರ್ ಗಡ್ಡೆ ಅಂತ. ಆದರೆ ಮಿದುಳಿನ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಾಗಿರುವುದಿಲ್ಲ. ಮಿದುಳಿನ ಗಡ್ಡೆ ಎಂದರೆ ಮಿದುಳಿನಲ್ಲಿ ಜಾಗವನ್ನು ಆಕ್ರಮಿಸಿ ಮತ್ತು ಬೆಳೆಯುವ ಗಡ್ಡೆ, ಅದು ಯಾವುದೇ ಕಾರಣದಿಂದ ಇರಬಹುದು. ಅಂತಹ ಗಡ್ಡೆ ಅಂದರೆ ಸ್ಪೇಸ್ ಆಕ್ಯುಪೈನ್ ಲಿಜನ್ಗೆ ಬ್ರೈನ್ ಟ್ಯೂಮರ್ ಅಂತ ಹೇಳುತ್ತೇವೆ. ಇವು ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ತರಹದ ರೋಗ ಲಕ್ಷಣಗಳನ್ನು ತೋರಿಸುತ್ತವೆ. ಬ್ರೈನ್ ಟ್ಯೂಮರ್ ಯಾವುದೇ ವಯಸ್ಸಿನಲ್ಲಿ ಆಗಬಹುದು, ಆದರೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ 3-12 ವರ್ಷದ ಒಳಗಿನ ಹಾಗೂ ವಯಸ್ಕರಲ್ಲಿ 55-65 ವರ್ಷದವರೆಗೆ ಕಂಡುಬರುತ್ತದೆ. ಬ್ರೈನ್ ಟ್ಯೂಮರ್ ಅನ್ನು 2 ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಒಂದು ಕ್ಯಾನ್ಸರ್, ಇನ್ನೊಂದು ಉರಿಯೂತ ಇನ್ಫ್ಲಾಮೇಟ್ರಿ. ಅದರಲ್ಲಿ ಬ್ಯಾಕ್ಟೀರಿಯಾದಿಂದ ಕೀವು ತುಂಬಿರಬಹುದು, ಪರಾಣುಜೀವಿಗಳಿಂದ ಮತ್ತು ಫಂಗಸ್ನಿಂದ. ಈ ರೋಗಕ್ಕೆ ಕಾರಣಗಳು ಅನೇಕ ಹಾಗೂ ಅಸ್ಪಷ್ಟ, ನಿರ್ಧರಿಸಲು ಅತೀ ಕಷ್ಟ. ಕೆಲವು ಕ್ಯಾನ್ಸರ್ಗಳಿಗೂ ಮತ್ತು ಕ್ಯಾನ್ಸರ್ ಕಾರಕ ವಸ್ತುಗಳಿಗೂ ಸಂಬಂಧವನ್ನು ಗುರುತಿಸಲಾಗಿದೆ. ಆದರೂ ಕೆಲವು ರೀತಿಯ ಕ್ಯಾನ್ಸರ್ಗಳ ಕಾರಣಗಳು ಇನ್ನೂ ನಿಗಢ. ಪರಿಸರ, ಆಹಾರದ ಪದ್ಧತಿಗಳು ಹಾಗೂ ರೀತಿ ನೀತಿಗಳು, ಜೀವನ ಶೈಲಿ, ವರ್ಣತಂತುಗಳು ಕ್ಯಾನ್ಸರ್ಗಳಿಗೆ ಹೆಚ್ಚುವರಿ ಕಾರಣಗಳಾಗಿವೆ. ಇವುಗಳ ಜೊತೆಗೆ ಆನುವಂಶಿಕತೆ, ಪದೇ ಪದೇ ಎಕ್ಸರೇ ತೆಗೆಯುವುದರಿಂದ ತಲೆಬುರುಡೆ ಗಾಯಗಳು, ಇವೆಲ್ಲವೂ ಕ್ಯಾನ್ಸರ್ ಮೂಲದ ಬ್ರೈನ್ ಟ್ಯೂಮರ್ಗೆ ಕಾರಣಗಳು. ಇನ್ಫ್ಲಾಮೇಟ್ರಿ ಮೂಲಕ್ಕೆ ಬ್ಯಾಕ್ಟೀರಿಯಾ ಆದ ಸ್ಟೆಪ್ಟೋಕೋಕಸ್, ಈಕೊಲಾಯ್, ಸ್ಟೆಫಲೋಕೋಕಸ್, ಸೋಡೋಮೊನಾಸ್ ಇತ್ಯಾದಿಗಳು ಇರಬಹುದು. ಮತ್ತು ಯಾವುದೇ ಪರಾವಲಂಬಿಗಳಾದ ಎಂಟಮಿಬಾ ಹಿಸ್ಟೋಲಿಟಿಕಾ ಮತ್ತು ಎಸ್ಪಿರಲೋಗಿಯಸಿಸ್ ಇರಬಹುದು. ಕ್ಯಾನ್ಸರ್ ಗಡ್ಡೆಗಳಲ್ಲಿ 2 ವಿಧ, ಒಂದು ಬಿನೈನ್ ಮತ್ತೊಂದು ಮ್ಯಾಲಿಗ್ನೆಂಟ್. ಬಿನೈನ್ ಗಡ್ಡೆಗಳು ಯಾವುದೇ ಲಕ್ಷಣಗಳನ್ನು ತೋರಿಸದೇ ಇರಬಹುದು ಅಥವಾ ತೋರಿಸಬಹುದು. ಮ್ಯಾಲಿಗ್ನೆಂಟ್ ಅಂದರೆ ಉಗ್ರ ಸ್ವರೂಪದ ಮತ್ತು ವೇಗವಾಗಿ ಬೆಳೆಯುತ್ತಾ ಸಮೀಪದ ಜಾಗವನ್ನು ಆಕ್ರಮಿಸುತ್ತವೆ, ಹಾಗೆಯೇ ದೇಹದ ಯಾವುದೇ ಭಾಗಕ್ಕೆ ಹರಡಬಹುದು. ರೋಗದ ಲಕ್ಷಣಗಳು, ರೋಗಿಯ ವಯಸ್ಸು, ಮಿದುಳಿನ ಯಾವ ಭಾಗದಲ್ಲಿ ಗಡ್ಡೆ ಬೆಳೆಯುತ್ತಿದೆ, ಗಡ್ಡೆಯು ಬೆಳೆಯುವ ವೇಗ ಮತ್ತು ಪ್ರಕೃತಿಯ

0: ಮೇಲೆ ಅವಲಂಬಿಸಿರುತ್ತದೆ. ಮಿದುಳಿನ ಗಡ್ಡೆಯು ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂದರೆ ಮಿದುಳಿನಲ್ಲಿ ಒತ್ತಡವನ್ನು ಹೆಚ್ಚಿಗೆ ಮಾಡುತ್ತದೆ. ಇದರಿಂದ ತಲೆನೋವು, ವಾಂತಿ, ನೇತ್ರಗುಡ್ಡೆಗಳ ಬಾವು ಬರುತ್ತದೆ. ಮೊದಲು ತಲೆನೋವು ಬಿಟ್ಟು ಬಿಟ್ಟು ಬರುತ್ತಿದ್ದರೆ ಅನಂತರ ದೀರ್ಘವಾಗಿ ಉಳಿಯುತ್ತದೆ. ತಲೆನೋವು ಬೆಳಗ್ಗೆ ಆಯಾಸವಾದಾಗ, ಬಗ್ಗಿದಾಗ ಮತ್ತು ಹೆಚ್ಚಿನ ಕೆಲಸ ಮಾಡಿದಾಗ ಹೆಚ್ಚಿಗೆ ಆಗುತ್ತದೆ. ಮಿದುಳಿನ ಗಡ್ಡೆಯು ಮಿದುಳಿನ ಮುಂಭಾಗದಲ್ಲಿ ಇದ್ದಾಗ ನೇತ್ರಗುಡ್ಡೆಯಲ್ಲಿ ಮತ್ತು ಹಣೆಯಲ್ಲಿ ನೋವಾಗುತ್ತದೆ. ಗಡ್ಡೆ ಹಿಂಭಾಗದಲ್ಲಿ ಇದ್ದಾಗ ಕುತ್ತಿಗೆಯವರೆಗೂ ನೋವು ಇರಬಹುದು. ತಲೆನೋವು ಹೆಚ್ಚಿಗೆ ಆದಾಗ ವಾಂತಿಯೂ ಆಗುತ್ತದೆ. ವಾಂತಿಯು ಚಿಕ್ಕ ಮಕ್ಕಳಲ್ಲಿ ಮುಖ್ಯ ಲಕ್ಷಣವಾಗಿ ಗೋಚರಿಸುತ್ತದೆ. ಪೆಪಿಲೋಡೆಮಾ, ನೇತ್ರಗುಡ್ಡೆಗಳ ಬಾಹು. ಮೊದಲು ಕ್ಷಣಿಕವಾಗಿ ಕಣ್ಣು ಕಾಣುವುದಿಲ್ಲ, ಅನಂತರ ಸ್ಥಿರವಾಗಿ ಕುರುಡು ಆಗಬಹುದು. ಇದರ ಜೊತೆಗೆ ನೆನಪಿನ ಶಕ್ತಿ, ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಕುಂಠಿತವಾಗಬಹುದು. ರೋಗಿಯ ನಡವಳಿಕೆ ಕೂಡ ಬದಲಾಗಬಹುದು. ಮಿದುಳಿನಲ್ಲಿ ಒತ್ತಡ ಇನ್ನೂ ಹೆಚ್ಚಾದರೆ ಕೋಮಾದಲ್ಲಿ ಹೋಗಬಹುದು. ವಯಸ್ಕರಲ್ಲಿ ಫಿಟ್ಸ್ ಮೊದಲು ಬಾರಿ ಕಂಡಾಗ ಮತ್ತು ಅದರ ಜೊತೆಗೆ ಮಿದುಳಿನ ಒತ್ತಡದ ಲಕ್ಷಣಗಳಿದ್ದರೆ ಮಿದುಳಿನ ಗಡ್ಡೆಗೆ ಕ್ಯಾನ್ಸರ್ ಕಾರಣವಾಗಿರಬಹುದು. ಶಿಶುಗಳಲ್ಲಿ ತಲೆಯು ದೊಡ್ಡದಾಗಬಹುದು ಮತ್ತು ಮಕ್ಕಳಲ್ಲಿ ಬಿಟ್ಟು ಬಿಟ್ಟು ಫಿಟ್ಸ್ ಬರುವುದು ಮತ್ತು ನೆನಪಿನ ಶಕ್ತಿ, ಏಕಾಗ್ರತೆ ಕುಂಠಿತವಾಗಬಹುದು. ಸಾಮಾನ್ಯವಾಗಿ 5-6 ತರಹದ ಗಡ್ಡೆಗಳು ಕಂಡುಬರುತ್ತದೆ. ನಿರ್ವಹಣೆ ಹೇಗೆಂದರೆ, ಬೇಗನೆ ರೋಗವನ್ನು ಕಂಡುಹಿಡಿದರೆ ಒಂದು ಒಳ್ಳೆಯ ಪರಿಣಾಮ ಕೊಡಬಹುದು. ಏಕೆಂದರೆ ಮುಖ್ಯವಾಗಿ ದೃಷ್ಟಿ, ಆಲಿಸುವಿಕೆ, ಮೂಕತನ ಅವುಗಳನ್ನು ಮತ್ತೆ ಮೊದಲಿನ ಹಾಗೆ ಮಾಡುವುದು ಕಷ್ಟ. ನಮ್ಮ ದೇಶದಲ್ಲಿ ಇನ್ಫ್ಲಾಮೇಟರಿ ಲೀಷನ್ಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಔಷಧಿಯಿಂದ ಗುಣಪಡಿಸಬಹುದು. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯು ರೋಗಿಯ ಮೇಲೆ ಅವಲಂಬಿಸಿರುತ್ತದೆ ಹೊರತು ರೋಗದ ಮೇಲಲ್ಲ. ಆದ್ದರಿಂದ ಈ ಪದ್ಧತಿಯಲ್ಲಿ ರೋಗಿಯ ಮತ್ತು ಅವರ ರೋಗದ ಲಕ್ಷಣಗಳು ಬಹುಮುಖ್ಯ. ಮತ್ತೊಂದು ವಿಶೇಷವೆಂದರೆ ಹೋಮಿಯೋಪತಿಯು ರೋಗಿಯ ಮನಸ್ಸನ್ನು ಕೂಡ ಪರಿಗಣಿಸುತ್ತದೆ. ಈ ವೈದ್ಯಶಾಸ್ತ್ರದ ಪ್ರಕಾರ ಮನುಷ್ಯನ ಮನಸ್ಸಿನ ಅನಾರೋಗ್ಯದಿಂದಲೇ ಮಾನವನಲ್ಲಿ ದೈಹಿಕ ರೋಗದ ಲಕ್ಷಣಗಳು ಕಾಣುತ್ತವೆ. ಹೋಮಿಯೋಪತಿ ವೈದ್ಯರು ರೋಗಿಯೊಡನೆ ಮಾತನಾಡುತ್ತಿರುವಾಗಲೇ ರೋಗಿಯ ಮಾನಸಿಕ ಅವಸ್ಥೆಯನ್ನು ಸೂಕ್ತವಾಗಿ ಗಮನಿಸುತ್ತಾ ಹೋಗುತ್ತಾರೆ. ವ್ಯಕ್ತಿಯ ರೋಗದ ಚಿಹ್ನೆಯನ್ನು ಒಟ್ಟುಗೂಡಿಸಿ ಔಷಧಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಈ ರೀತಿಯಾಗಿ ನಾವು ಮಿದುಳಿನ ಗಡ್ಡೆಗೆ ಕೆಲೆಂಡುಲಾ, ಸಿಲಿಷಿಯಾ, ತೂಸಾ, ಕೆಲ್ಕಿಯರಾ ಫ್ಲೋರ್, ಅರ್ಸನಿಕ್ ಆಲ್ಬಮ್, ಪೊಸ್ಪರಸ್ ಇತ್ಯಾದಿಗಳನ್ನು ಕೊಡಬಹುದು. ಸೌಮ್ಯ ರೂಪದ ಗಡ್ಡೆಗಳಿಗೆ, ಉದಾಹರಣೆಗೆ ನ್ಯೂರೋಮಾಗೆ, ಕೆಲೆಂಡುಲಾವನ್ನು ನೀಡಲಾಗುವುದು. ಶಸ್ತ್ರಚಿಕಿತ್ಸೆ ನಂತರವೂ ಗಡ್ಡೆ ಬೆಳೆಯುತ್ತಿದ್ದರೆ ಕೆಲ್ಕಿಯರಾ ಫ್ಲೋರ್ ಅನ್ನು ನೀಡಲಾಗುವುದು. ಹೆದರಿಕೆ, ಸಾವಿನ ಭಯ, ಒಬ್ಬನೇ ಇರುವ ಭಯ, ತಲೆನೋವು ತಂಪು ನೀರಿನಿಂದ ಕಡಿಮೆಯಾಗಿ ಬೇರೆ ಲಕ್ಷಣಗಳು ಹೆಚ್ಚಿಗೆ ಆಗುತ್ತಿದ್ದರೆ ಅರ್ಸನಿಕ್ ಆಲ್ಬಮ್ ನೀಡಲಾಗುವುದು. ನೋವು ಕುತ್ತಿಗೆಯಿಂದ ಶುರುವಾಗಿ ತಲೆಯೆಲ್ಲ ಹರಡಿ ಕಣ್ಣಿನಲ್ಲಿ ನೋವು ಬಂದರೆ ಮತ್ತು ವಾಸನೆಯುಕ್ತ ಬೆವರು ತಲೆಯಲ್ಲಿ ಬರುತ್ತಿದ್ದರೆ ಸಿಲಿಷಿಯಾವನ್ನು ಕೊಡುತ್ತೇವೆ. ಸ್ಪಂಜಿನಂತಹ ಗಡ್ಡೆಗಳಿದ್ದರೆ ಮತ್ತು ಎಡಬದಿಯಲ್ಲಿ ತಲೆನೋವು ಇದ್ದರೆ ತೂಸಾ ಎಂಬ ಔಷಧಿಯನ್ನು ಕೊಡುತ್ತೇವೆ. ಯಾವುದೇ ಹೋಮಿಯೋಪತಿ ಔಷಧಿಯನ್ನು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳತಕ್ಕದ್ದು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಮೆದುಳಿನ ಗಡ್ಡೆಗಳು ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಮಂಜುಳಾ ನಂದಿ. ಕಿಳುಕರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರು ರಚಿಸಿರುವಂತಹ ತತ್ವ ಪದಗಳನ್ನ ಕೇಳ್ತಾ ಇದ್ದೀರಾ. ಈಗ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಿ

0: ಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ 2 ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡುಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಗನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವ ರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು, ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸಿರುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ 1 ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು

ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ.

0: ನಿರೀಕ್ಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 2:40:13. ಇದೀಗ ಕೇಳಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನಂಬಿಕೆಯೇ ಬದುಕಿನ ಬುನಾದಿ. ಮಾನವನ ಜೀವನದ ಪ್ರತಿಯೊಂದು ಯಶಸ್ಸು ಮತ್ತು ನೆಮ್ಮದಿಯ ಹಿಂದೆ ನಂಬಿಕೆ ಎಂಬ ಮಹತ್ತರವಾದ ಶಕ್ತಿಯಡಗಿದೆ. ನಂಬಿಕೆ ಇಲ್ಲದ ಜೀವನವು ಚುಕ್ಕಾಣಿ ಇಲ್ಲದ ದೋಣಿಯಂತೆ ದಿಕ್ಕು ತಪ್ಪುತ್ತೆ. ನಂಬಿಕೆ ಎಂದರೆ ಒಬ್ಬ ವ್ಯಕ್ತಿ ವಸ್ತು ಅಥವಾ ವಿಚಾರದ ಮೇಲೆ ಇರುವಂತಹ ವಿಶ್ವಾಸವಾಗಿದೆ. ನಂಬಿಕೆ ಇಲ್ಲದೆ ಯಾವುದೇ ಸಂಬಂಧ ಅಥವಾ ಸಮಾಜ ಸುಸ್ಥಿರವಾಗಿ ಉಳಿಯಲು ಸಾಧ್ಯವಿಲ್ಲ. ಕುಟುಂಬ, ಸ್ನೇಹ, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ನಂಬಿಕೆಯು ಪ್ರಮುಖ ಪಾತ್ರ ವಹಿಸುತ್ತೆ. ಪೋಷಕರು ಮಕ್ಕಳ ಮೇಲೆ, ಮಕ್ಕಳು ಪೋಷಕರ ಮೇಲೆ ಹಾಗೂ ಸ್ನೇಹಿತರು ಪರಸ್ಪರ ನಂಬಿಕೆ ಇಟ್ಟಾಗ ಉತ್ತಮ ಸಂಬಂಧಗಳು ಬೆಳೆಯುತ್ತವೆ. ನಂಬಿಕೆಯು ಪ್ರೀತಿ, ಗೌರವ ಮತ್ತು ಸಹಕಾರವನ್ನು ಹೆಚ್ಚಿಸುತ್ತೆ. ಓಕೆ, ಮಾಹಿತಿಯನ್ನು ಮುಂದುವರಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಜ್ಯೇಷ್ಠ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

ಕೇಳುಗರೆ, ನಂಬಿಕೆಯನ್ನ ಗಳಿಸಲು ಪ್ರಾಮಾಣಿಕತೆ, ಸತ್ಯನಿಷ್ಠೆ ಮತ್ತು ಉತ್ತಮ ನಡವಳಿಕೆ ಅಗತ್ಯವಾಗಿರುತ್ತೆ. ಒಮ್ಮೆ ನಂಬಿಕೆ ಕಳೆದುಕೊಂಡ್ರೆ ಅದನ್ನು ಮರಳಿ ಪಡೆಯೋದು ತುಂಬ ಕಷ್ಟ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮಾತು ಮತ್ತು ಕೆಲಸಗಳಲ್ಲಿ ಪ್ರಾಮಾಣಿಕರಾಗಿರಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿಯೂ ನಂಬಿಕೆ ಬಹಳ ಮುಖ್ಯ. ತಮ್ಮ ಮೇಲೆ ಇಟ್ಟ ನಂಬಿಕೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಸಾಧನೆಯನ್ನ ಮಾಡಬೇಕು. ಸ್ವಯಂ ನಂಬಿಕೆಯು ಯಶಸ್ಸಿನತ್ತ ಕೊಂಡೊಯ್ಯುವ ಶಕ್ತಿಯಾಗಿದೆ. ನಂಬಿಕೆಯು ಜೀವನದ ಬಲವಾದ ಅಡಿಪಾಯವಾಗಿದೆ. ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವಂತೆ, ಮನುಷ್ಯನು ವಿವಿಧ ಮೂಲಗಳಲ್ಲಿ ಸಮಾಧಾನವನ್ನ ಹುಡುಕುತ್ತಾನೆ, ಆದರೆ ನಿಜವಾದ ಆನಂದವು ಅವನ ಆಂತರಿಕ ವಿಶ್ವಾಸದಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲು ಒಬ್ಬರ ಮೇಲೊಬ್ಬರಿಗೆ ವಿಶ್ವಾಸವಿರೋದು ತುಂಬಾ ಅತ್ಯಗತ್ಯವಾಗಿರುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ಆಕಸ್ಮಿಕ ಚಿತ್ರದ ಗೀತೆಯನ್ನ. ಹಂಸ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಕರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ಅಪೂರ್ವ ಜೋಡಿ ಚಿತ್ರದಿಂದ ಸಂಯುಕ್ತ ಚಿತ್ರದಿಂದ ಯಾರೇ ನೀ ಅಭಿಮಾನಿ ಚಿತ್ರದಿಂದ
4: ಮೈಸೂರು ಸೀಮೆ ಹೆಣ್ಣು ನೋಡು.
3: ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇದ್ದು, ನಿಮ್ಮ ನೆಚ್ಚಿನ ಗೀತೆಯ ಕುರಿತಾದ ತಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶವನ್ನ ಕಳಿಸಬಹುದು. ಕೆಳಕರೆ, ನಂಬಿಕೆಯ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ನಂಬಿಕೆಯು ಜೀವನದ ಬಲವಾದ ಅಡಿಪಾಯವಾಗಿದೆ. ನಂಬಿಕೆಯಿಂದ ಉತ್ತಮ ಸಂಬಂಧಗಳು ನಿರ್ಮಾಣವಾಗ್ತವೆ, ಹಾಗೆ ವ್ಯಕ್ತಿಯು ಸಮಾಜದಲ್ಲಿ ಗೌರವವನ್ನು ಗಳಿಸ್ತಾನೆ. ಆದ್ದರಿಂದ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಮತ್ತು ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಂಬಿಕೆಯನ್ನು ಗಳಿಸಲು ವರ್ಷಗಳು ಬೇಕಾಗ್ತವೆ, ಆದರೆ ಅದನ್ನು ಕಳೆದುಕೊಳ್ಳಲು ಕೇವಲ ಒಂದು ಕ್ಷಣ ಸಾಕು. ಹಾಗಾಗಿ ನಮ್ಮ ನಡೆ ನುಡಿಗಳಲ್ಲಿ ಪ್ರಾಮಾಣಿಕತೆಯನ್ನು ಕಾಯ್ದುಕೊಂಡು ಇತರರ ನಂಬಿಕೆಗೆ ಪಾತ್ರರಾಗಬೇಕು. ಆತ್ಮವಿಶ್ವಾಸ ಮತ್ತು ಪರಸ್ಪರ ನಂಬಿಕೆಯೇ ಸುಂದರ ಸಮಾಜದ ನಿರ್ಮಾಣಕ್ಕೆ ಅಡಿಪಾಯ. ಇದಾಗಿತ್ತು ನಂಬಿಕೆಯ ಕುರಿತಾದ ಕಿರು ಮಾಹಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನ. ವಿ ಶ್ರೀಧರ್ ಅವರ ಸಾಹಿತ್ಯ ಮತ್ತು ಸಂಗೀತ ಇರೋ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

Petara. पिटारा में आज सेहतनामा।

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 5:22. ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಿಗೆ ಈ ಸುಂದರ ಸಂಜೆಯ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ನಾನಿದ್ದೀನಿ ಸ್ಟುಡಿಯೋದಲ್ಲಿ, ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್. ಚಂದ್ರವಳ್ಳಿ ಪ್ರಸಾರದ ಮೊದಲ ಕಾರ್ಯಕ್ರಮವಾಗಿ ನಾವೀಗ ಕೇಳೋಣ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನು.

ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ಹಾಡುಗಳನ್ನ ಕೇಳ್ತಾ ಇದ್ದೀರಿ ನೀವು ಅನ್ನೋದಾದ್ರೆ, ಅಪೂರ್ವ ಜೋಡಿ ಚಿತ್ರದಿಂದ ಮೈಸೂರ ಸುತ್ತಲು, ಸಂಯುಕ್ತ ಚಿತ್ರದಿಂದ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಚಂದಮ್ಮ, ಯಾರೇ ನೀನು ಅಭಿಮಾನಿ ಚಿತ್ರದಿಂದ ಮೈಸೂರ ಸೀಮೆ ಹೆಣ್ಣು ಚಂದ. ಈ ಎಲ್ಲ ಗೀತೆಗಳನ್ನ ಬಗ್ಗೆ ನಮ್ಮ ಕೇಳುಗರು ಸಾಕಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಏನೆಲ್ಲ ಬರೆದಿದ್ದಾರೆ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ಹೇಳ್ತಾರೆ ಈ ಗೀತೆಗಳ ಬಗ್ಗೆ ಅಂತ ಕೇಳ್ತಾ ಹೋಗೋಣ. ಒಂದೊಂದಾಗಿ ಸಂದೇಶಗಳನ್ನು ಓದ್ತಾ ಹೋಗ್ತೀನಿ. ನಿಲಯದ ನಿರೂಪಕರಿಗೆ ಶುಭ ಸಂಜೆ. ಯಾರೇ ನೀ ಅಭಿಮಾನಿ ಚಿತ್ರದಿಂದ ಮೈಸೂರು ಸೀಮೆ ಹೆಣ್ಣು ನೋಡು, ಈ ಹಾಡು ನನಗೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಸಾಂಗ್ ಶಿವರಾಜ್ಕುಮಾರ್ ಅಭಿನಯದ ಈ ಹಾಡು ಸೂಪರ್ ಎವರ್ಗ್ರೀನ್ ಸಾಂಗ್. ಪ್ರಸಾರ ಮಾಡಿ ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದೀನಿ ಅಂತ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಸುದೀರ್ಘವಾಗಿ ಬರೆದಿದ್ದಾರೆ, ಏನು ಬರೆದಿದ್ದಾರೆ ನೋಡೋಣ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಬರೀತಾರೆ, ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಸಿನಿಮಾ ಯಾರೇ ನೀ ಅಭಿಮಾನಿ ಇದರಲ್ಲಿ ಮೈಸೂರು ಸೀಮೆ ಹೆಣ್ಣು ನೋಡು, ಮೈಸೂರು ರೇಷ್ಮೆ ಸೀರೆಯನ್ನು ಧರಿಸಿದ ಹೆಣ್ಣೊಬ್ಬಳ ಸೌಂದರ್ಯ ಮತ್ತು ಲಾವಣ್ಯವನ್ನು ವರ್ಣಿಸುತ್ತದೆ. ಮೈಸೂರು ರೇಷ್ಮೆ ತನ್ನ ಶುದ್ಧತೆಗೆ ಮತ್ತು ಹೊಳಪಿಗೆ ಪ್ರಸಿದ್ಧವಾಗಿದೆ. ಅಂತಹ ಅಮೂಲ್ಯವಾದ ಸೀರೆಯನ್ನು ಧರಿಸಿದ ಹೆಣ್ಣಿನ ನಡಿಗೆ ಮತ್ತು ಆನೆಯ ಗಾಂಭೀರ್ಯವನ್ನು ಹೋಲಿಸುವಂತೆ ಇವತ್ತಿನ ಟ್ರೆಂಡ್ಗಳಲ್ಲಿ ಈ ರೇಷ್ಮೆ ಸೀರೆಯನ್ನು ಬಹಳ ಹಿಂದಿನಿಂದಲೂ ನಮ್ಮ ನಾಡಿನ ಜನತೆಗೆ ಒಂದು ಸುಮಧುರವಾಗಿ ಕಾಣುವ ಹೆಣ್ಣು ಮಕ್ಕಳಿಗೆ ಗಾಂಭೀರ್ಯ ಸ್ನೇಹಗಳಲ್ಲಿ ಒಂದಾಗಿ ಇರುವ ಈ ಹಾಡನ್ನು ಸುಮಧುರವಾಗಿ ಸಾಹಿತ್ಯದೊಂದಿಗೆ ಬರೆದಿರುವ ಗ್ರಾಮೀಣ ಪ್ರದೇಶದ ಈ ಹಾಡನ್ನು ಕೇಳಲು ಬಯಸುವೆ. ಪ್ರಸಾರ ಮಾಡಿ ತುಂಬು ಹೃದಯದ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಬರೀತಾರೆ, ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಿಮಗೆ ನಿರೂಪಕರಿಗೆ. ಆಕಾಶವಾಣಿ ಸ್ನೇಹದ ದೀಪ, ಪ್ರತಿದಿನ ಹರಡುವ ಸಿಹಿ ಸಂಗೀತದ ಹನಿ, ಮನೆಯ ಮನಕ್ಕೆ ತಲುಪುವ ಮಾತಿನ ಮುತ್ತು, ಸಾಂಸ್ಕೃತಿಕ ಹೃದಯದಲ್ಲಿ ಬೆಳಗುವ ಬೆಳಕು, ನಮ್ಮ ಜೊತೆ ನಿಂತು ನಗುವ ಸವಿ ಸಂಗಾತಿ, ನಮ್ಮ ಮೆಚ್ಚಿನ ಚಲನಚಿತ್ರ ಅಪೂರ್ವ ಜೋಡಿ, ಮೈಸೂರು ಸುತ್ತಲೂ ಕೋಟೆಯ ಕುತ್ತಲೂ. ಈ ಹಾಡು ಒಂದು ಅದ್ಭುತವಾದ ಪ್ರೇಮಗೀತೆ. ಮೈಸೂರು ನಗರದ ಸುಂದರ ತಾಣಗಳನ್ನು ವರ್ಣಿಸುತ್ತಾ ನಾಯಕ ನಾಯಕಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆರಾಧಿಸುವ ಸಾರಾಂಶವನ್ನು ಈ ಹಾಡು ಒಳಗೊಂಡಿದೆ. ಮೈಸೂರಿನ ಐತಿಹಾಸಿಕ ಕೋಟೆ, ಅರಮನೆ ಮತ್ತು ಸುತ್ತಲಿನ ಸುಂದರ ಪ್ರಕೃತಿಯ ಹಿನ್ನೆಲೆಯಲ್ಲಿ ಈ ಹಾಡು ಸಾಗುತ್ತದೆ. ಪ್ರೀತಿಯಲ್ಲಿ ಮುಳುಗಿರುವ ನಾಯಕ ನಾಯಕಿ ಮೈಸೂರಿನ ಪ್ರಸಿದ್ಧ ಸ್ಥಳಗಳನ್ನೇ ತಮ್ಮ ಪ್ರೇಮ ಕಾವ್ಯದ ಭಾಗವಾಗಿ ಮಾಡಿಕೊಂಡು ಸಂಭ್ರಮಿಸುತ್ತಾರೆ. ಸಂಗೀತ ಮತ್ತು ಸಾಹಿತ್ಯ, ಈ ಚಿತ್ರಕ್ಕೆ ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮತ್ತು ಮನು ಮತ್ತು ಚಿತ್ರ ಇವರ ಸುಮಧುರ ಕಂಠದಲ್ಲಿ ಈ ಹಾಡು ಮೂಡಿಬಂದಿದೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ನಮಸ್ತೆ ಮೇಡಮ್, ಸಂಜೆಯ ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ಸಂಯುಕ್ತ ಚಿತ್ರದಲ್ಲಿ ಮೈಸೂರಿನಲ್ಲಿ ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು. ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಬರೀತಾರೆ, ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಧನ್ಯವಾದಗಳು ಅಂತ ಬರೆದಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಮುಂದಿನ ಸಂದೇಶ ನೋಡೋಣ. ಎಂಆರ್ ಶ್ರೀಕಂಠ

ಅಗ್ರಹಾರ ಮೈಸೂರಿನಿಂದ ಬರೆದಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಸೋಮವಾರದ ಶುಭ ಸಂಜೆ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಎಂಬ ಶೀರ್ಷಿಕೆಯನ್ನೊಳಗೊಂಡ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ಕೊಟ್ಟಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ 2000 ಇಸವಿನಲ್ಲಿ ಬಿಡುಗಡೆಯಾಗಿ ತೆರೆ ಕಂಡ ಯಾರೇನಿ ಅಭಿಮಾನಿ ಚಿತ್ರದ ಮೈಸೂರು ಸೀಮೆ ಹೆಣ್ಣು ನೋಡು ಈ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಮ್ಯಾ ಕೃಷ್ಣ ಹಾಗೂ ಸಂಗೀತಾ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಅವರದೇ ಆದ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ಕೇಳೋಣ ಈಗ ಈ ಗೀತೆಯನ್ನು. ಮೈಸೂರು ಸೀಮೆ ಹೆಣ್ಣು ನೋಡು.

0: ಕೆಳಗುರೆ ಕೇಳ್ತಾ ಇದ್ದೀರಿ 102.6 ಮೆಗಾಹೆಡ್ಸ್ಗಳಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ನೋಡೋಣ. ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳಾರ್ತಿ, ಚಳ್ಳಕೆರೆ ತಾಲೂಕು. ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಮಾದಪ್ಪ ಹಾಗೂ ಕೃಷ್ಣ ಕೆಎಂ, ಕಮಂಡಲಗುಂದಿ, ಜಗಳೂರು ತಾಲೂಕಿನಿಂದ ಬಂದಿದೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬಾ ಸುಮಧುರವಾದ ಹಾಡುಗಳು. ರಾಗ, ತಾಳ, ಪಲ್ಲವಿ ಕೂಡ ನನಗೆ ಇಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಎಲ್ಲವೂ ಚೆನ್ನಾಗಿದೆ. ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೀವಿ ಅಂತ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮೀರಾ ನಾಡಿಗ್, ಉಪನ್ಯಾಸಕಿ, ಚಿತ್ರದುರ್ಗದಿಂದ ಕಳಿಸ್ತಾರೆ. ಪ್ರೀತಿಯ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರವಾಗುತ್ತಿರುವ 3 ಹಾಡುಗಳು ಸುಮಧುರವಾಗಿವೆ. ಎಲ್ಲವೂ ಮೈಸೂರು ಸೊಬಗನ್ನ ಕುರಿತ ಗೀತೆಗಳಾಗಿವೆ. ಸಂಯುಕ್ತ ಚಿತ್ರದ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ ಹಾಗೂ ಯಾರೇನಿ ಅಭಿಮಾನಿ ಚಿತ್ರದಿಂದ ಮೈಸೂರು ಸೀಮೆ ಹೆಣ್ಣು ನೋಡು, ಪ್ರಸಿದ್ಧವಾದ ಮಲ್ಲಿಗೆ ಹಾಗೂ ಸೀರೆ ಹೆಣ್ಣಿನ ಅಂದ ಚಂದ ಸೊಬಗನ್ನ ಹೆಚ್ಚಿಸುತ್ತದೆ, ಎಲ್ಲರನ್ನ ಆಕರ್ಷಿಸುತ್ತದೆ. ಒಟ್ಟಾರೆ ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಸೊಗಸಾಗಿದೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶ ಕಳಿಸಿದ್ದಕ್ಕಾಗಿ. ವಿರೂಪಾಕ್ಷಪ್ಪ, ಭರಮಸಾಗರ, ಚಳ್ಳಕೆರೆ ತಾಲೂಕು, ಚಂದ್ರವಳ್ಳಿ, ಈ ಪ್ರಸಾರದ ಹಾಡುಗಳು ತುಂಬಾ ಚೆನ್ನಾಗಿದೆ, ಸೊಗಸಾಗಿವೆ, ತುಂಬಾ ಇಷ್ಟಪಟ್ಟು ಕೇಳ್ತೀನಿ, ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ರಾಯಭಾಗ ತಾಲೂಕು ಮುಗುಳಕೊಡುವಿನಿಂದ ಶಿವಲಿಂಗಯ್ಯ, ಕಲಾವತಿ, ಅಭಿಷೇಕಯ್ಯ ಹಿರೇಮಠ್, ಶುಭ ಸಂಜೆ. ಚಿತ್ರ ಸಂಯುಕ್ತ, ಹಾಡು ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ. ಈ ಹಾಡು ತುಂಬಾ ಚೆನ್ನಾಗಿದೆ, ಎಷ್ಟು ಸಲ ಕೇಳಿದರೂ ಮತ್ತೆ ಮತ್ತೆ ನನಗೆ ಕೇಳಬೇಕೆನಿಸುವ ಹಾಡು ಇದಾಗಿದೆ. ರಾಗ, ತಾಳ, ಲಯ ಉತ್ತಮ, ಹೀಗಾಗಿ ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ನಾವೀಗ ಕೇಳೋಣ ಗೀತೆಯನ್ನ. ಗೀತೆಗೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳೋಣ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಅಪೂರ್ವ ಜೋಡಿ ಚಿತ್ರದ ಗೀತೆಯನ್ನ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಓದುವ ಸಮಯ. ಯಾರು ಕಳಿಸಿದ್ದಾರೆ ನೋಡೋಣ. ಅಂಜಿನಪ್ಪ ಗಂಗಮ್ಮ ಸುಟ್ಟಕಾರಣಹಟ್ಟಿ ಇಂದ ಕಳಿಸ್ತಾರೆ. ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗೆ ಇಷ್ಟವಾದ ಹಾಡುಗಳು. ಸಾಹಿತ್ಯ, ಸಂಗೀತ, ಚಿತ್ರಕಥೆ

ನಿರ್ದೇಶನ ಎಲ್ಲ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೀನಿ, ತಪ್ಪದೇ ಪ್ರಸಾರ ಮಾಡಿ ಅಂತ ಕಳಿಸಿದ್ದಾರೆ. ಧನ್ಯವಾದಗಳು ತಮಗೆ. ಮುಂದಿನ ಸಂದೇಶ ನೋಡೋಣ. ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್, ಪ್ರಣೀತ, ನೀಲಮ್ಮ ಮುಚ್ಚಂಡಿ ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಕಳಿಸ್ತಾರೆ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ಇವತ್ತಿನ ಮೂರು ಹಾಡುಗಳು ತುಂಬಾ ಚೆನ್ನಾಗಿದೆ, ಅದರಲ್ಲಿ ಅಪೂರ್ವ ಜೋಡಿ ಚಿತ್ರದ ಹಾಡು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ನಿಶಾಂತ್, ನಿಶ್ಚಿತ, ನಿಂಗೇಶ್, ಕಲಾವತಿ ಕೆಳಗೋಟೆ ಚಿತ್ರದುರ್ಗದಿಂದ ಕಳಿಸ್ತಾರೆ. ನಿರೂಪಕರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬಾ ಸೊಗಸಾಗಿವೆ, ಪ್ರಸಾರ ಮಾಡಿ ಧನ್ಯವಾದಗಳು ಅಂದಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಸೋಮನಾಥ್ ಮಡ್ಡಳ್ಳಿಯಿಂದ ಕಳಿಸ್ತಿದ್ದಾರೆ. ಶುಭ ಸಂಜೆ ರಜನಿ ಮೇಡಮ್ ಅವರಿಗೆ, ರೇಡಿಯೋದಲ್ಲಿ ನಿಮ್ಮ ಧ್ವನಿ ಕೇಳಿ ಬಹಳ ದಿನಗಳ ಆಗಿದ್ದವು. ಇಂದು ನೀವು ಕಾರ್ಯಕ್ರಮ ನಡೆಸಿಕೊಡಲು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿಯಾಯಿತು. ಇಂದು ನೀವು ಕೊಟ್ಟಿರುವ ಮೂರು ಹಾಡುಗಳು ಸೊಗಸಾಗಿವೆ ಮತ್ತು ಕೇಳಲು ಮುದ ನೀಡುವಂತಿವೆ. ದಯವಿಟ್ಟು ಪ್ರಸಾರ ಮಾಡಿ, ವಂದನೆಗಳು ಅಂತ ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ ನೋಡೋಣ. ಇಂದಿನ ಮೂರು ಚಿತ್ರದ ಹಾಡುಗಳು ಮೈಸೂರಿನ ಬಗ್ಗೆ ವರ್ಣನೆ ಮತ್ತು ಮೈಸೂರಿನ ಸೌಂದರ್ಯದ ಬಗ್ಗೆ. ಇತಿಹಾಸದ ಪುಟಗಳಲ್ಲಿ ಮೈಸೂರಿನ ಹೆಸರು ಎಲ್ಲೆಡೆ ರಾರಾಜಿಸುತ್ತಿದೆ. ಮೈಸೂರಿನ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳನ್ನು ಹಲವಾರು ಚಲನಚಿತ್ರಗಳಲ್ಲಿ ಚಿತ್ರಿಸಿ ಸಿನಿಮಾಕ್ಕೊಂದು ಮೆರಗು ನೀಡಿದ್ದಾರೆ. ಮೈಸೂರಿನ ಬಗ್ಗೆ ಹಳೆಯ ಮತ್ತು ಹೊಸ ಚಲನಚಿತ್ರಗಳಲ್ಲಿ ಹಾಡುಗಳನ್ನು ಚಿತ್ರೀಕರಿಸಿದ್ದಾರೆ. ಅತ್ಯುತ್ತಮ ಸಾಹಿತ್ಯ ಹೊಂದಿರುವ ಮೂರು ಚಿತ್ರದ ಹಾಡುಗಳು ನಾನು ಕೇಳಲು ಇಷ್ಟಪಡುತ್ತೇನೆ ಅಂತ ಕಳಿಸಿದ್ದಾರೆ. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ರತ್ನ ಬಸವರಾಜ್, ಭರತ್, ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಕಳಿಸ್ತಾರೆ. ಮೂರು ಹಾಡುಗಳು ತುಂಬಾ ಚೆನ್ನಾಗಿದೆ, ಪ್ರಸಾರ ಮಾಡಿ, ಶುಭ ಸಂಜೆ. ಧನ್ಯವಾದಗಳು ಮೇಡಮ್, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಎಲ್ಲರಿಗೂ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಗುರುಮೂರ್ತಿ ಜಿಬಿ, ಶಿಕ್ಷಕರು, ಗೋನೂರು ಇಲ್ಲಿಂದ ಸಂದೇಶವನ್ನು ಕಳಿಸ್ತಾರೆ. ಸಂಜೆಯ ನಿರೂಪಕರಿಗೆ ಧನ್ಯವಾದಗಳು. ಸಂಯುಕ್ತ ಚಿತ್ರದ ಅಣ್ಣ ಅವರ ಮಗ ಶಿವರಾಜ್ ಕುಮಾರ್ ನಟನೆಯ ಈ ಹಾಡು ಕೇಳಲು ನಮ್ಮ ನಾಡ ಜಿಲ್ಲೆಗಳ ಬಗ್ಗೆ ಹಂಸಲೇಖ ಅವರು ಸಾಹಿತ್ಯ ರಚಿಸಿದ್ದಾರೆ. ನಮ್ಮ ಊರಲ್ಲೊಂದು ಕೋಟೆಯುಂಟಮ್ಮ, ನಮ್ಮೂರಲ್ಲೊಂದು ಕೋಟೆಯುಂಟಮ್ಮ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು ಸಂದೇಶಕ್ಕಾಗಿ. ಪ್ರಭಾಕರಯ್ಯ, ಚೈತ್ರಾಯನ್ ಮಠದ್ ದೀಪಾ ಪಿ, ರುದ್ರೇಶ್ ಪಿ, ಸಂಗೀತ ಆರ್ ಸಿದ್ದು ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶ ಬಂದಿದೆ. ಮೇಡಮ್ ಸಂಜೆಯ ವಂದನೆಗಳು. ಇಂದಿನ ನಿಮ್ಮ ಆಯ್ಕೆಯ ಎಲ್ಲ ಗೀತೆಗಳು ಚೆನ್ನಾಗಿವೆ, ನಮ್ಮ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಸಂದೇಶಕ್ಕಾಗಿ. ಶ್ರೀಲಕ್ಷ್ಮೀ, ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸ್ತಾರೆ. ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಕಳಿಸಿದ್ದೀರಿ. ಯಾವ ಅಚ್ಚುಮೆಚ್ಚಿನ ಗೀತೆ ಅಂತಲೂ ಕಳಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಓಕೆ, ಮಂಜುಳಾ ನರಸಿಂಹಮೂರ್ತಿ, ದೊನೇಹಳ್ಳಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶ ಬಂದಿದೆ. ನಮಗೆ ಬಹುಶಃ ಇವರು ಕಾರ್ಯಕ್ರಮ ಕೇಳಿಲ್ಲ ಅಂತ ಕಾಣಿಸುತ್ತೆ, ಸಿನಿಮಾದ ಹೆಸರನ್ನು ಬೇರೆ ಬರೆದು ಕಳಿಸಿದ್ರಿ. ಓಕೆ, ಪರವಾಗಿಲ್ಲ, ಧನ್ಯವಾದಗಳು. ಮತ್ತೊಮ್ಮೆ ಕಾರ್ಯಕ್ರಮ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಸಂಜೆಯ ಪ್ರಸಾರ ಮಾಡುವಂತಹ ಈ ಗೀತೆಗಳ ಬಗ್ಗೆ ಮಧ್ಯಾಹ್ನ 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಹೇಳಿರ್ತೀವಿ, ಯಾವ ಗೀತೆಗಳು ಇವತ್ತು ಸಾಯಂಕಾಲ 5 ಗಂಟೆಯಿಂದ ಪ್ರಸಾರ ಆಗ್ತಾ ಇದೆ ಅಂತ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಒಂದು ಸಂಖ್ಯೆಗೆ ನೀವು ನಿಮ್ಮ ಸಂದೇಶವನ್ನು ಕಳಿಸ್ಕೊಡಬಹುದು. ಯಾವೆಲ್ಲ ಗೀತೆಗಳು ನಿಮಗಿಷ್ಟ ಆಗಿದೆ, ನಾವು ಕೊಡ್ತಾ ಇರುವಂತಹ ಗೀತೆಗಳಲ್ಲಿ ಏನು ವಿಶೇಷತೆ ಇದೆ ಅದನ್ನು ನೀವು ಗುರುತಿಸಿ ಬರೆದು ಕಳಿಸಿದ್ರೆ ನಮಗೂ ಕೂಡ ಕಾರ್ಯಕ್ರಮವನ್ನು ಸೊಗಸಾಗಿಸೋದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನೀಗ ಕೇಳೋಣ ಕಾರ್ಯಕ್ರಮದಲ್ಲಿ ಸಂಯುಕ್ತ ಚಿತ್ರದ ಗೀತೆಯನ್ನು.

0: ಕೊನೆಯಲ್ಲಿ ಇನ್ನು ಮೂರು ಸಂದೇಶಗಳು ಬಂದಿದೆ. ರಜನಿ ಮೇಡಮ್ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಿ ಅಂತ ಕೇಳ್ತಿದ್ದಾರೆ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಆಯ್ಕೆ ಮಾಡಿರುವ ಮೂರು ಚಿತ್ರಗಳ ಗೀತೆಗಳನ್ನ ಕೇಳುತ್ತಾ ಕೇಳುತ್ತಾ ಮೈಸೂರಿಗೆ ಹೋಗಿ ವಾಪಸ್ ಬಂದ ಹಾಗೆ ಆಯ್ತು ಮೇಡಮ್, ಧನ್ಯವಾದಗಳು, ನಮಸ್ಕಾರ ಅಂದಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ. ಶಿವಮೊಗ್ಗದಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು ತಮಗೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಶುಭ ಸಂಜೆ ಮೇಡಮ್, ಇಂದು ಎಲ್ಲ ಹಾಡುಗಳು ತುಂಬ ಪ್ರಸಿದ್ಧ ಆಗಿವೆ. ಈ ಗೀತೆಗಳಿಗೆ ನಾವು ಹಲವಾರು ಸಾರಿ ಅನಿಸಿಕೆ ಬರೆದು ಹಾಕಿದ ಕಾರಣ ಈ ಬಾರಿ ಕಾರ್ಯಕ್ರಮ ಮಾತ್ರ ಕೇಳ್ತಾ ಇದ್ದೇವೆ ಮೇಡಮ್ ಅಂತ ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ಮತ್ತು ಮನೆಯವರು. ಖಂಡಿತ ಕೇಳೋದು ಕೂಡ ಒಂದು ಒಳ್ಳೆಯ ಹವ್ಯಾಸ, ಕೇಳ್ತಾ ಇರಿ ಹೀಗೆ 102.6 ಚಿತ್ರದುರ್ಗ ಆಕಾಶವಾಣಿಯನ್ನು. ಇನ್ನೊಬ್ಬರು ಬರೆದಿದ್ದಾರೆ, ಗುಡ್ ಈವ್ನಿಂಗ್ ಭಾನುಪ್ರಕಾಶ್ ಆಡಿಟರ್ ಅರಸೀಕೆರೆಯಿಂದ, ಆಲ್ ಸಾಂಗ್ಸ್ ವೆರಿ ನೈಸ್ ಅಂತ ಬರೆದಿದ್ದಾರೆ. ಮತ್ತೊಮ್ಮೆ ಸಂದೇಶ ಕಳಿಸುವಾಗ ಕನ್ನಡ ಲಿಪಿಯಲ್ಲಿ ಟೈಪಿಸಿ ಕಳಿಸಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹೊತ್ತಾಯಿತು. ಈಗ 5:30 ಇನ್ನು ಮುಂದೆ ಯುವ ತರಂಗ ಕಾರ್ಯಕ್ರಮವನ್ನು ಕೇಳೋಣ.
1: ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ, ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತು ಯುವ ಪ್ರತಿಭೆ ವೈಷ್ಣವಿ ಅವರಿಂದ ಒಂದು ಮಾಹಿತಿ ಹಾಗೂ ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತು ಭಾಷಣ ಕೇಳುವಿರಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನಾನು ಡಾನ್ ಬೋಸ್ಕೋ ಡಿಗ್ರಿ ಕಾಲೇಜಿನ ಬಿಕಾಂ 3ನೇ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ರಾಜ್ಯ ಮಟ್ಟದ ಯೂನಿಯನ್ ಬಜೆಟ್ 2026ರ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಇಲ್ಲಿದೆ ಅದರ ಮಾಹಿತಿ. 2026ರ ಕೇಂದ್ರ ಬಜೆಟ್ನಲ್ಲಿ ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಕರೆಯುವಂತಹ ಕೃಷಿ ಇಲಾಖೆಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿರುವುದನ್ನು ನಾವು ನೋಡಬಹುದು. ಮೊದಲನೇದಾಗಿ ಡಿಜಿಟಲ್ ಕೃಷಿ ಮಿಷನ್. 2026-27 ವೇಳೆಗೆ 11 ಕೋಟಿ ರೈತರಿಗೆ ವಿಶಿಷ್ಟ ಡಿಜಿಟಲ್ ಐಡಿ ನೀಡುವ ಗುರಿ ಹೊಂದಲಾಗಿದೆ ಈ ವರ್ಷದ ಬಜೆಟ್ ಸಾಲಿನಲ್ಲಿ. ಇನ್ನು ಕೃಷಿ ಕ್ಷೇತ್ರಕ್ಕೆ ಒಟ್ಟು 1.32 ಲಕ್ಷ ಕೋಟಿ ಮೀಸಲಿಡಲಾಗಿದೆ. ನೀಲಿ ಮತ್ತು ಶ್ವೇತ ಕ್ರಾಂತಿ 2.0, ಮೀನುಗಾರಿಕೆ ಮತ್ತು ಡೈರಿ ತಂತ್ರಜ್ಞಾನದ ಆಧುನಿಕೀಕರಣಕ್ಕಾಗಿ ವಿಶೇಷ ಯೋಜನೆಗಳನ್ನು ಘೋಷಿಸಲಾಗಿದೆ. ಇನ್ನು ನಮ್ಮ ದೇಶವನ್ನು ಕಾಪಾಡುವಂತಹ ಸೇನಾ ಮತ್ತು ರಕ್ಷಣಾ ಇಲಾಖೆಗೆ ಯಾವೆಲ್ಲಾ ಸಹಕಾರಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ನಾವು ನೋಡಬಹುದು. ದಾಖಲೆಯ ಹಂಚಿಕೆಯಾಗಿದೆ, ಯಾಕಂದ್ರೆ ಒಟ್ಟು 7.85 ಲಕ್ಷ ಕೋಟಿ ಅನುದಾನವನ್ನು ರಕ್ಷಣಾ ಕ್ಷೇತ್ರಕ್ಕೆ ನೀಡಲಾಗಿದೆ. ಇದು ಕಳೆದ ವರ್ಷಕ್ಕಿಂತ 15.2%ನಷ್ಟು ಹೆಚ್ಚಲಾಗಿದೆ. ಇನ್ನು 75% ಸಶಸ್ತ್ರಗಳನ್ನು ದೇಶೀಯವಾಗಿ ಖರೀದಿಸಲು 1.39 ಲಕ್ಷ ಕೋಟಿ ಮೀಸಲಿಡಲಾಗಿದೆ. ಇದಿಷ್ಟು ಸೇನಾ ಮತ್ತು ರಕ್ಷಣಾ ಇಲಾಖೆಗೆ ಕೊಟ್ಟಿರುವಂತಹ ಬಜೆಟ್. ಇನ್ನು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಬಹಳ ದಿನನಿತ್ಯವಾಗಿ ಬಳಸುವಂತಹ ಬಟ್ಟೆ ಜವಳಿ ಉದ್ಯಮಕ್ಕೆ ಕೊಟ್ಟಿರುವಂತಹ ಸಹಕಾರವನ್ನು ನಾವು ನೋಡೋದಾದ್ರೆ, ಸಂಯೋಜಿತ ಜವಳಿ ಕಾರ್ಯಕ್ರಮ ಅಂದ್ರೆ ರೇಷ್ಮೆ ಉಣ್ಣೆ ಮತ್ತು ಸೆಣಬಿನ ಉದ್ಯಮದ ಬೆಳವಣಿಗೆಗೆ ವಿಶೇಷ ಒತ್ತು ನೀಡಲಾಗಿದೆ. ಪಿಎಂ ಮಿತ್ರ ಪಾರ್ಕ್ಗಳು, ಬೃಹತ್ ಜವಳಿ ಪಾರ್ಕ್ಗಳ ಮೂಲಕ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಪ್ರಕಾರ ಮಹಿಳಾ ಕಲ್ಯಾಣ ಇಲಾಖೆಗೆ ಬಹಳಷ್ಟು ಸಹಕಾರವನ್ನು ನೀಡುವಂತಹದ್ದು. ಲಿಂಗಾಧಾರಿತ ಬಜೆಟ್, ಮಹಿಳಾ ಸಬಲೀಕರಣಕ್ಕಾಗಿ 5 ಲಕ್ಷ ಕೋಟಿ ಮೀಸಲಿಡಲಾಗಿದೆ. ಮತ್ತು ಲಕ್ಷಪತಿ ದೀದಿ ಎನ್ನುವ ಒಂದು ಯೋಜನೆ, ಗ್ರಾಮೀಣ ಭಾಗದ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಲು ಕೌಶಲ್ಯ ಅಭಿವೃದ್ಧಿ ಮತ್ತು ಸಾಲ ಸೌಲಭ್ಯ ಒದಗಿಸುವ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಇನ್ನು ಇವೆಲ್ಲಾ ಯೋಜನೆಗಳು, ಇವೆಲ್ಲಾ ಇಲಾಖೆಗಳಿಗೆ ನಾವು ಕೊಟ್ಟಿರುವಂತಹ ಮಾಹಿತಿಯನ್ನ ನಾವು ನೋಡ್ತೀವಿ. ಆದ್ರೆ ಬಜೆಟ್ ಅಲ್ಲಿ ಯಾವ್ಯಾವ ಆದ್ಯತೆಗಳಿರುವಂತಹದನ್ನ ನಾವು ನೋಡ್ಬೇಕಲ್ವಾ? ಅದರಲ್ಲಿ ಒಂದು ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತಹದ್ದು ಸಪ್ತರ್ಷಿ ಆದ್ಯತೆಗಳು. ಈ ಬಜೆಟ್ ಆರ್ಥಿಕತೆಯನ್ನು ಮುನ್ನಡೆಸಲು 7 ಪ್ರಮುಖ ಆದ್ಯತೆಗಳನ್ನು ಅಥವಾ ಸಪ್ತರ್ಷಿ ಮಾರ್ಗಸೂಚಿಗಳನ್ನು ಅನುಸರಿಸಲಾಗುತ್ತದೆ. ಅವುಗಳು ಯಾವೆಂದರೆ, ಸಮಗ್ರ ಅಭಿವೃದ್ಧಿ, ಕಟ್ಟಕಡೆಯ ವ್ಯಕ್ತಿಗೂ ತಲುಪುವುದು, ಮೂಲ ಸೌಕರ್ಯ ಮತ್ತು ಹೂಡಿಕೆ, ಸಾಮರ್ಥ್ಯ ಹೊರಹಾಕುವುದು, ಹಸಿರು ಬೆಳವಣಿಗೆ, ಯುವ ಶಕ್ತಿ ಮತ್ತು ಹಣಕಾಸು ವಲಯ. ಇವಿಷ್ಟು ಸಪ್ತರ್ಷಿ ಆದ್ಯತೆಗಳು ಎಂದು ಮುಖ್ಯವಾಗಿ ನೋಡುವಂತಹದ್ದು. ಇನ್ನು ನಮ್ಮೆಲ್ಲರ ಮುಖ್ಯ ಜೀವನದ ಪಾತ್ರ ವಹಿಸುವಂತದ್ದು ಅಂದ್ರೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ. ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟ ಹೆಚ್ಚಿಸುವುದು ನಮ್ಮ ಈ ವರ್ಷದ ಬಜೆಟ್ನ ಮುಖ್ಯವಾದ. ಅಂದ್ರೆ ಯಾವ ಯಾವ ಶಿಕ್ಷಣ ಆಧಾರಿತ ಶಾಲೆಗಳಿವೆ, ಕಾಲೇಜ್ಗಳಿವೆ, ಇವಕ್ಕೆಲ್ಲ ಲೈಬ್ರರಿಗಳನ್ನು ಸ್ಥಾಪಿಸುವುದು ಕಡ್ಡಾಯ ಎನ್ನುವಂತಹ ಯೋಜನೆಯನ್ನು ತಂದಿರುವಂತಹದನ್ನ ನಾವು ನೋಡಬಹುದು. ಇನ್ನು ನಮ್ಮ ದಿನನಿತ್ಯವಾಗಿ ಜೀವನದಲ್ಲಿ ಬಳಸುವಂತಹದ್ದು, ಅದರಲ್ಲೂ ಮುಖ್ಯವಾಗಿ ವೆಹಿಕಲ್ ಕಾರ್ಗಳು ಯಾರ್ಯಾರು ಬಳಸ್ತಾರೋ ಅವರಿಗೆ ಬಹಳಷ್ಟು ಉಪಯೋಗವಾಗುವಂತದ್ದು, ಉಪಯೋಗ ಅಲ್ಲ ಆದ್ರೂ ನಾವು ನೋಡ್ಲೇಬೇಕು. ಬೆಲೆ ಏರಿಕೆ ಮುನ್ಸೂಚನೆ, ಕರ್ನಾಟಕ ರಾಜ್ಯ ಬಜೆಟ್ 2026ರಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಸಂಪನ್ಮೂಲ ಕ್ರೋಢೀಕರಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ 1 ರೂಪಾಯಿ ಹೆಚ್ಚುವರಿ ಸೆಸ್ ವಿಧಿಸುವ ಸಾಧ್ಯತೆ ಇದೆ ಎನ್ನುವಂಥದ್ದು ನಾವು ನೋಡುವಂತಹ ಮುಖ್ಯವಾದ ಪಾತ್ರ. ಇನ್ನು ಮುಂದೆ ಬಂದರೆ ನಮ್ಮ ಈ ವರ್ಷದ ಬಜೆಟ್ ಸಾಲಿನಲ್ಲಿ ಬ್ಯಾಂಕಿಂಗ್ ಮತ್ತು ಹೂಡಿಕೆ ವಲಯಕ್ಕೆ ಬಹಳಷ್ಟು ಒತ್ತು ನೀಡಿದ್ದಾರೆ. ಅದರಲ್ಲೂ ನಮ್ಮ ಹಣಕಾಸಿನ ಸಚಿವರು ಹೂಡಿಕೆಯ ಮತ್ತು ಉಳಿತಾಯ ಇಲಾಖೆಯ ಮೇಲೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೋಡೋದಾದರೆ ಷೇರು ಮಾರ್ಕೆಟ್, ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ವ್ಯವಹಾರಗಳ ಮೇಲೆ ಹೆಚ್ಚುವರಿ ಎಸ್ಟಿಟಿ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ವಿಧಿಸಲಾಗಿದ್ದು ಇದು ಟ್ರೇಡಿಂಗ್ ವೆಚ್ಚವನ್ನು ಹೆಚ್ಚಿಸಲಾಗಿದೆ. ಆದಾಯ ತೆರಿಗೆ ಸುಧಾರಣೆ, ಹೊಸ ತೆರಿಗೆ ಪದ್ಧತಿಯನ್ನು ಅಂದರೆ ನ್ಯೂ ಟ್ಯಾಕ್ಸಿ ರೆಜಿಮ್ ತೆರಿಗೆದಾರರಿಗೆ ಅನುಕೂಲವಾಗುವಂತೆ ಸುಧಾರಣೆಗಳನ್ನು ನಿರೀಕ್ಷಿಸಲಾಗುತ್ತದೆ. ಅಪಘಾತ ಪರಿಹಾರದ ಮೊತ್ತವನ್ನು ಸಂಪೂರ್ಣ ತೆರಿಗೆ ಮುಕ್ತಗೊಳಿಸಲಾಗುತ್ತದೆ. ಇದು ಒಂದು ಖುಷಿ ವಿಚಾರವನ್ನು ನಾವು ಈ ಒಂದು ಬಜೆಟ್ನಲ್ಲಿ ನೋಡುವಂಥದ್ದು. ಅಪಘಾತ ಪರಿಹಾರ ಮೊತ್ತ ಅಂದರೆ ಎಲ್ಲರಿಗೂ ಒಂದು ಉಪಯೋಗವಾಗುವಂತಹ ಯೋಜನೆ ಅಂತಲೇ ಹೇಳ್ಬೋದು. ಇನ್ನು ಸ್ಥಿರ ಹೂಡಿಕೆಗಳು, ಸುರಕ್ಷಿತ ಹೂಡಿಕೆಗಾಗಿ PPF, NSC ಮತ್ತು ಅಂಚೆ ಕಚೇರಿ ಯೋಜನೆಗಳು ಉತ್ತಮ ಆಯ್ಕೆಗಳಾಗಿ ಮುಂದುವರಿಯಲಿವೆ. ಬಂಡವಾಳ ವೆಚ್ಚ ಸೆಪೆಕ್ಸ್ ಅಂತ ನಾವೇನು ಕರಿತೀವಲ್ವಾ, ಅದರಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರವು 12.2 ಲಕ್ಷ ಕೋಟಿ ಹಂಚಿಕೆ ಮಾಡಿದ್ದು ಇದು ರಿಯಲ್ ಎಸ್ಟೇಟ್ ಮತ್ತು ಲಾಜಿಸ್ಟಿಕ್ ವಲಯದಲ್ಲಿ ಹೂಡಿಕೆ ಹೆಚ್ಚಿಸಲು ಕಾರಣವಾಗಿದೆ. ಇನ್ನು ಮುಖ್ಯವಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಯಾವೆಲ್ಲ ಯೋಜನೆಗಳು ನೋಡೋದಾದರೆ, ಪರಿಶೀಲನಾ ಸಮಿತಿ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಹಣಕಾಸು ಸಚಿವರು ಉನ್ನತ ಮಟ್ಟದ ಸಮಿತಿ ರಚನೆಯನ್ನು ಘೋಷಿಸಿದ್ದಾರೆ. PSB ಲಾಭ, ಸಾರ್ವಜನಿಕ ವಲಯದ ಬ್ಯಾಂಕುಗಳು PSB ಪ್ರಸ್ತುತ ವರ್ಷದ ಮೊದಲಾರ್ಧದಲ್ಲಿ 93,675 ಕೋಟಿ ನಿವ್ವಳ ಲಾಭ ಗಳಿಸಿದ್ದು ಅನುತ್ಪಾದಕ ಆಸ್ತಿ NPA ಪ್ರಮಾಣ ಕುಸಿದಿದೆ. MSME ಸಾಲ, ಕೆನರಾ ಬ್ಯಾಂಕ್ನಂತಹ ಸರ್ಕಾರಿ ಬ್ಯಾಂಕುಗಳ ಮೂಲಕ ಕೃಷಿ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ ನೀಡಲು ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದೆ. ಈ MSME ಅಂದರೆ ಕೃಷಿ ಮತ್ತು ಸಣ್ಣ ಕೈಗಾರಿಕಾ ವಲಯಕ್ಕೆ ಯಾಕೆಲ್ಲ ಇಷ್ಟು ಸೌಕರ್ಯಗಳನ್ನು ಕೊಡ್ತಿದ್ದಾರೆ ಅಂತ ನೀವು ನೋಡೋದಾದರೆ, ಯಾವೆಲ್ಲ ಉದ್ಯಮಿಗಳಿಗೆ, ಯಾವೆಲ್ಲ ಜನರಿಗೆ ತಾನು ತನ್ನ ಜೀವನದಲ್ಲಿ ಮುಂದೆ ಬರಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಆಸೆ ಇರೋರು ಈ ಒಂದು ಯೋಜನೆಯಿಂದ ಲೋನ್ ಅಥವಾ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ತನ್ನ ಜೀವನದಲ್ಲಿ ಮುಂದೆ ಬರಬಹುದು ಅನ್ನುವಂತಹ ನಿಟ್ಟಿನಿಂದ ಈ ಯೋಜನೆ ಮಾಡಿರುವಂಥದ್ದು. ಅದಕ್ಕಾಗಿ ಇದು ನಾವು ಬಳಸ್ಕೊಂಡಷ್ಟು ನಮ್ಮ ಜೀವನಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಇನ್ನೂ ಬಹಳ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇನ್ನು ವಿದೇಶಿ ಹೂಡಿಕೆ, ವಿದೇಶಿ ವಿನಿಮಯ ನಿರ್ವಹಣಾ ನಿಯಮಗಳು FEMA ಸರಳಗೊಳಿಸುವ ಮೂಲಕ ಬ್ಯಾಂಕಿಂಗ್ ವಲಯದಲ್ಲಿ ವಿದೇಶಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸಲಾಗುತ್ತದೆ. ಎಷ್ಟೋ ಜನಕ್ಕೆ ವಿದೇಶಕ್ಕೆ ಹೋಗಿ ತಾನು ಕೆಲಸ ಮಾಡಬೇಕು, ತನ್ನ ಜೀವನವನ್ನು ವಿದೇಶದಲ್ಲಿ ನೋಡಬೇಕು ಅನ್ನುವಂತಹ ಒಂದು ಆಸೆ ಇರುವಂತಹ ಜನಗಳಿಗೆ ಇದು ಬಹಳ ಸಹಕಾರವಾಗಿದೆ ಅಂತ ನೋಡ್ಬೋದು. ಇನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಓಡಾಡುವಂತಹ ಸಾರಿಗೆ ಮತ್ತು ಸಂಪರ್ಕ, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಕ್ಲೀನಾಗಿ ಹೇಳ್ತೀವಿ, ಅದರಲ್ಲಿ ಹೈಸ್ಪೀಡ್ ರೈಲು ಕಾರಿಡಾರ್, ರೈಲುಗಳ ಓಡಾಟ ಬಹಳಷ್ಟು ಇರುವಂತಹದ್ದು ನಮ್ಮ ದೇಶದಲ್ಲಿ. ಅದರಲ್ಲಿ ನೋಡೋದಾದ್ರೆ ಮುಂಬೈ ಪುನಾ ಹೈದರಾಬಾದ್ ಇಂದ ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಸೇರಿದಂತೆ 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಲಾಗಿದೆ. ಈ ಒಂದು ರೈಲು ಕಾರಿಡಾರ್ ಯೋಜನೆಯಿಂದ ನಮಗೆ ಏನೆಲ್ಲ ಉಪಯೋಗ ಅಂತ ನೋಡೋದಾದ್ರೆ, ಮುಂಬೈ ಬೆಂಗಳೂರು ಮತ್ತು ಪುಣಾ ಇಂತಹ ಕ್ಷೇತ್ರದಲ್ಲಿ ದಿನನಿತ್ಯ ಜೀವನದಲ್ಲಿ ಜನರು ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆ ಸಹಿತ ಬಳಸ್ತಾನೆ ಇರುವಂತಹ ಸಾರಿಗೆ, ಒಂದೇ ಒಂದು ಸಾರಿಗೆ ಅಂದರೆ ಅದು ರೈಲು. ಅದಕ್ಕಾಗಿ ಇಷ್ಟು ಒತ್ತು ಕೊಟ್ಟು ಮಾಡಿರುವಂತಹ ಯೋಜನೆಗಳಲ್ಲಿ ಸಾರಿಗೆ ಮತ್ತು ಸಂಪರ್ಕ ಸಹಿತ ಒಂದಾಗಿದೆ. ಇನ್ನು ಹೆದ್ದಾರಿ ಅಭಿವೃದ್ಧಿ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯಕ್ಕೆ 3.9 ಲಕ್ಷ ಕೋಟಿ ಹಂಚಿಕೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣೆಗೆ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಬಹಳಷ್ಟು ಉಪಯೋಗವಾಗಿದೆ. ಯಾಕೆ ಅಂದರೆ ಸಲಕರಣೆಗಳು ಸಾಗಿಸುವುದಕ್ಕೆ ಹಾಗೂ ಬೇರೆ ಒಂದು ಊರಿನಿಂದ ಬೇರೆ ಊರಿಗೆ ಪ್ರಯಾಣ ಮಾಡುವುದಕ್ಕಾಗಿ ಹೆದ್ದಾರಿಗಳು ಇದ್ದಷ್ಟು ನಮಗೆ ಬಳಸಲಿಕ್ಕೆ ಬಹಳಷ್ಟು ಉಪಯೋಗವಾಗುವಂತಹ ಯೋಜನೆ ಅಂತ ನಾವು ಹೇಳ್ಬೋದು. ಇನ್ನು ಕರ್ನಾಟಕ ಮತ್ತು ಬೆಂಗಳೂರು ಮೂಲ ಸೌಕರ್ಯ, ಈ ಒಂದು ಬೆಂಗಳೂರು ಮೆಟ್ರೋನಲ್ಲಿ ಯಾವೆಲ್ಲ ಯೋಜನೆಗಳು ಇವೆ ಅಂತ ನಾವು ನೋಡೋದಾದ್ರೆ, ಬೆಂಗಳೂರು ಮೆಟ್ರೋ ರೈಲು ಯೋಜನೆಗಳ ವಿಸ್ತರಣೆಗೆ ಬಜೆಟ್ನಲ್ಲಿ ಬೆಂಬಲ ಮುಂದುವರೆದಿದೆ. ವೈಟ್ ಟಾಪಿಂಗ್, ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ 147 ಕಿಲೋಮೀಟರ್ ಉದ್ದದ

ರಸ್ತೆಗಳಿಗೆ ವೈಟ್ ಟಾಪಿಂಗ್ ಮಾಡಲು ಸುಮಾರು 1,700 ಕೋಟಿ ಮಂಜೂರು ಮಾಡಲಾಗಿದೆ. ಇದು ಒಂದು ಖುಷಿಯ ವಿಚಾರ ಬೆಂಗಳೂರಿನ ಜನತೆಗೆ ಅಂತಾನೆ ಹೇಳಬಹುದು. ಇನ್ನು ಮುಂದಿನದಾಗಿ ನಾವು ನೋಡೋದಾದ್ರೆ ಜಲಮಾರ್ಗ ನಮಗೆ ಬಹಳಷ್ಟು ದಿನನಿತ್ಯ ಜೀವನದಲ್ಲಿ ಉಪಯೋಗಕ್ಕೆ ಬರುವಂತಹದ್ದು. ನಮ್ಮ ಜೀವನದಲ್ಲಿ ನೀರಿನ ಮಹತ್ವ ಬಹಳಷ್ಟು ಇದೆ, ಹಾಗಾಗಿ ಅದಕ್ಕೆ ಒತ್ತು ಕೊಟ್ಟಿರೋದು ಬಹಳಷ್ಟಿದೆ. ಸರಕು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಲು 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನು ಕಾರ್ಯಗತಗೊಳಿಸಲಾಗುತ್ತಿದೆ ನಮ್ಮ ದೇಶ. ಇನ್ನು ವಿದೇಶ ಪ್ರಯಾಣ ಆಗಿರಬಹುದು ಅಥವಾ ದೇಶದಲ್ಲೇ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಗಳಿಗೆ ಹೋಗಲಿಕ್ಕೆ ವಿಮಾನ ಪ್ರಯಾಣಕ್ಕಾಗಿ ಮುಂದಿನ 10 ವರ್ಷಗಳಲ್ಲಿ 120 ಹೊಸ ವಿಮಾನ ನಿಲ್ದಾಣಗಳನ್ನು ಸಂಪರ್ಕಿಸುವ ಗುರಿ ಹೊಂದಲಾಗಿದೆ ಈ ವರ್ಷದ ಬಜೆಟ್. ಇನ್ನು ಹೊಸ ಕ್ರಮಗಳು ಯಾವ್ಯಾವೆಲ್ಲ ತೆಗೆದುಕೊಂಡಿದೆ ನಮ್ಮ ದೇಶ ಅಂತ ನೋಡೋದಾದ್ರೆ, ಸಿಟಿ ಎಕನಾಮಿಕ್ ರೀಸನ್ CER ಅಂತ ನಾವೇನ್ ಕರಿತೀವಿ, Tier 2 ಮತ್ತು Tier 3 ನಗರಗಳಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚಿಸಲು ನಗರ ಆರ್ಥಿಕ ವಲಯಗಳನ್ನು ಪಡಿಸಲಾಗಿತ್ತು.

0: ವಿಮಾನ ನಿಲ್ದಾಣಗಳನ್ನು ಸಂಪರ್ಕಿಸುವ ಗುರಿ ಹೊಂದಲಾಗಿದೆ ಈ ವರ್ಷದ ಬಜೆಟ್. ಇನ್ನು ಹೊಸ ಕ್ರಮಗಳು ಯಾವ್ಯಾವೆಲ್ಲ ತೆಗೆದುಕೊಂಡಿದೆ ನಮ್ಮ ದೇಶ ಅಂತ ನೋಡೋದಾದ್ರೆ, ಸಿಟಿ ಎಕನಾಮಿಕ್ ರೀಸನ್ CER ಅಂತ ನಾವೇನು ಕರಿತೀವಿ, Tier 2 ಮತ್ತು Tier 3 ನಗರಗಳಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚಿಸಲು ನಗರ ಆರ್ಥಿಕ ವಲಯಗಳನ್ನು ಪಡಿಸಲಾಗುತ್ತಿದೆ. ರಿಸ್ಕ್ ಗ್ಯಾರಂಟಿ ಫಂಡ್, ಮೂಲ ಸೌಕರ್ಯ ಯೋಜನೆಗಳಲ್ಲಿ ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸಲು ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಸ್ಥಾಪಿಸಲಾಗಿದೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ, ಈ ಒಂದು ಬಜೆಟ್ ಬರೀ ಪ್ರತಿಯೊಂದು ಇಲಾಖೆಗೆ ಅಷ್ಟೇ ಮೂಲ ಸೌಕರ್ಯ ಕೊಟ್ಟಿರುವಂತದ್ದಲ್ಲ, ಎಲ್ಲಾ ಜನತೆಯನ್ನು ಒಗ್ಗೂಡಿಸಿ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಮಾಡಿರುವಂತದ್ದು. ಬರೀ ನಮ್ಮ ಫ್ಯೂಚರ್ ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅಂತ ಅಲ್ಲ, 2047 ವಿಕಸಿತ ಭಾರತ ಅನ್ನುವಂತಹ ಒಂದು ದೃಢವಾದ ಕನಸಿನಿಗೆ ಇಲ್ಲಿಂದನೇ ಬುನಾದಿ ಆಗ್ಲಿ ಎಂದು ಮಾಡಿರುವಂತಹ ಯೋಜನೆ ಎಂದು ನಾನು ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ.
1: ಇದುವರೆಗೂ ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತು ಯುವ ಪ್ರತಿಭೆ ವೈಷ್ಣವಿ ಅವರಿಂದ ಮಾಹಿತಿ ಕೇಳಿದಿರಿ.
0: ಈಗ BR ಛಾಯಾ ಅವರ ಸ್ವರದಲ್ಲಿ ಒಂದು ಭಾವಗೀತೆ.

ನೈತಿಕ ಶಿಕ್ಷಣದ ಕೊರತೆಯು ಕಂಡುಬರುತ್ತಿದೆ. ಇಂತಹ ನೈತಿಕ ಶಿಕ್ಷಣದ ಬೆಳವಣಿಗೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿದೆ. ನೈತಿಕ ಶಿಕ್ಷಣವನ್ನು ಕುರಿತಾಗಿ ಸರ್ವಜ್ಞ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯವಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಎಂದಿದ್ದಾರೆ. ಈ ಎನ್ನುವಂತಹ ಈ ಸರ್ವಜ್ಞನ ವಾಣಿಯಲ್ಲಿ ವಿದ್ಯೆಯು ವ್ಯಕ್ತಿಯ ಸಾಮಾಜಿಕ ಅಗತ್ಯಗಳಲ್ಲಿ ಒಂದು, ವಿದ್ಯೆಯಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ವಿಶಿಷ್ಟ ಶಕ್ತಿಯನ್ನು ಆವಿಷ್ಕಾರಗೊಳಿಸಿ ವ್ಯಕ್ತಿಯನ್ನು ಸುಸಂಸ್ಕೃತ ನಾಗರಿಕನನ್ನಾಗಿ ಪರಿವರ್ತಿಸುವ ಒಂದು ಪ್ರಧಾನ ಸಾಧನವೇ ಶಿಕ್ಷಣ. ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ಪಠ್ಯಪುಸ್ತಕಗಳ ಪಠಣವೇ ಶಿಕ್ಷಣವಲ್ಲ, ವಿಶಾಲವಾದಂತಹ ಅರ್ಥದಲ್ಲಿ ಶಿಕ್ಷಣವಿದೆ. ವ್ಯಕ್ತಿಯನ್ನು ಪರಿಪೂರ್ಣತೆಯ ಕಡೆಗೆ ಕೊಂಡೊಯ್ಯುವಂತಹ ಒಂದು ಸಾಧನವೇ ಶಿಕ್ಷಣ ಎಂದರೆ, ಇಂದು ಶಿಕ್ಷಣ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ವಿಷಯ ಸಾಮಗ್ರಿಗಳ ಬೋಧನೆಯಷ್ಟೇ ಅಲ್ಲ, ಕೇವಲ ವಿಷಯ ಅಥವಾ ಜ್ಞಾನಾರ್ಜನೆಯೇ ಶಿಕ್ಷಣದ ಗುರಿಯಲ್ಲ, ಅದು ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಒಂದು ಮಾತ್ರ. ವ್ಯಕ್ತಿಯ ದೈಹಿಕ ಬೌದ್ಧಿಕ ಶಕ್ತಿಗಳ ವಿಕಾಸದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ ಮತ್ತು ಆತ್ಮವಿಕಾಸವನ್ನು ಸಾಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಈ ಪ್ರಮುಖ ಗುರಿಗಳ ಸಾಧನೆ ಸಾಧ್ಯವಾದರೆ ಮಾತ್ರ ಶಿಕ್ಷಣಕ್ಕೆ ಒಂದು ಪರಿಪೂರ್ಣತೆ ಮತ್ತು ಸಾರ್ಥಕತೆಯು ಸಾಧಿಸಲು ಸಾಧ್ಯವಾಗುತ್ತದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರ ಮೂಲಕ ಒಂದು ಸಾಮಾಜಿಕ ಜೀವನವನ್ನು ಸೃಷ್ಟಿ ಮಾಡುವ ಶಕ್ತಿಯುಳ್ಳುವಂತಹ ಪ್ರಭಾವಶಾಲಿ ಪೂರ್ಣವಾದಂತಹ ಸಾಧನೆಯಾಗಿದೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಗುರಿ ಕೇವಲ ಉದರ ಪೋಷಣೆಯಷ್ಟೇ ಅಲ್ಲ, ಬಹುಮುಖವಾಗಿ ವ್ಯಕ್ತಿಯ ಬದುಕಿನ ಬೆಳವಣಿಗೆ ಮತ್ತು ವಿಕಾಸ, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಒಳಿತು ಯಾವುದು ಕೆಡಕು ಎನ್ನುವುದನ್ನು ಪ್ರಶ್ನಿಸುತ್ತಾರೆ. ಪರಿಜ್ಞಾನವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುವುದರ ಮೂಲಕ ವ್ಯಕ್ತಿಯನ್ನು ಸತ್ಯಾನ್ವೇಷಕನಾಗಿ ಪರಿವರ್ತನೆಗೊಳಿಸುವುದೇ ಶಿಕ್ಷಣದ ಮಹೋನ್ನತವಾದಂತಹ ಗುರಿ. ವ್ಯಕ್ತಿಯ ಸತ್ಯ ಪ್ರೇಮ ಅಹಿಂಸೆಗಳ ಮೂಲಕ ತನ್ನ ಚಾರಿತ್ರ್ಯವನ್ನು ವರ್ಧಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ಹೊರೆಯಾಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯೇಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಎನ್ನುವ ಶ್ರೀ ವಿವೇಕಾನಂದರ ವಾಣಿಯಂತೆ ಶಿಕ್ಷಣದ ಗುರಿ ಪರಿಪೂರ್ಣತೆಯ ಆವಿಷ್ಕಾರ. ಎಂತಹ ಶಿಕ್ಷಣ ಬೇಕು ಎನ್ನುವ ಪ್ರಶ್ನೆಗೆ ಶ್ರೀ ವಿವೇಕಾನಂದರು ನೀಡುವ ಉತ್ತರ ತಾತ್ವಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಯಾವ ಶಿಕ್ಷಣ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಶಕ್ತಿ ರೂಪುಗೊಳ್ಳಲು ಸಹಾಯಕವಾಗುವುದೋ, ಬೌದ್ಧಿಕ ಶಕ್ತಿ ವಿಕಾಸಗೊಳ್ಳಲು ಪೂರಕವಾಗುವುದೋ ಮತ್ತು ಸ್ವಾವಲಂಬನೆಯ ಜೀವನ ಸೃಷ್ಟಿಗೆ ಕಾರಣವಾಗುವುದೋ ಅಂತಹ ಶಿಕ್ಷಣ ಬೇಕು ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮತ್ತು ಶ್ರೀ ವಿವೇಕಾನಂದರ ದೃಷ್ಟಿಯಲ್ಲಿ ಶೀಲರಹಿತವಾದಂತಹ ಶಿಕ್ಷಣ ಮಹಾ ಅಪರಾಧ, ಸಪ್ತ ಮಹಾಪಾತಕಗಳಲ್ಲಿ ಒಂದು ಎಂದು ಅಭಿಪ್ರಾಯ ಪಡುತ್ತಾರೆ. ಯಾವ ಶಿಕ್ಷಣ ವ್ಯಕ್ತಿಯನ್ನು ಶೀಲವಂತನನ್ನಾಗಿಯೂ ಸಮಾಜದ ಬಗ್ಗೆ ಕಳಕಳಿಯುಳ್ಳ ವ್ಯಕ್ತಿಯನ್ನಾಗಿಯೂ ರೂಪಿಸುವುದಿಲ್ಲವೋ ಅಂತಹ ಶಿಕ್ಷಣವು ಸಮಾಜಕ್ಕೆ ಒಂದು ಮಾರಕ ಅಸ್ತ್ರವಿದ್ದಂತೆ. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಆದರ್ಶ ಶಿಕ್ಷಣದ ಕಲ್ಪನೆಗೆ ತೀರ ಭಿನ್ನವಾಗಿದೆ. ಪರಿಪೂರ್ಣ ವ್ಯಕ್ತಿಗಳನ್ನು ಸಮರ್ಪಕ ಜವಾಬ್ದಾರಿ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ. ಸ್ವಾತಂತ್ರ್ಯದ ನಂತರದ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಪರಿಸರಗಳಿಗೆ ಹೊಂದಿಕೊಳ್ಳುವ ಸ್ವಂತಿಕೆಯುಳ್ಳ ಶಿಕ್ಷಣ ವ್ಯವಸ್ಥೆಯ ಕೊರತೆ ನವರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದೊಡ್ಡ ತೊಡಕುಂಟಾಗಿದೆ. ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸ ನಮ್ಮ ಬದುಕಿನ ನೋವು ನಲಿವುಗಳನ್ನು

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಈಗ ಕೇಳಿ ಚಳ್ಳಕೆರೆ ತಾಲೂಕು ಚಿತ್ರಹಳ್ಳಿಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತ ಭಾಷಣ.
2: ಆಧುನಿಕ ಶಿಕ್ಷಣ ವ್ಯವಸ್ಥೆ

ಸಮಸ್ಯೆ ಸಂಕಷ್ಟಗಳನ್ನು ಏರುಪೇರುಗಳನ್ನು ಪ್ರತಿನಿಧಿಸದೆ ಸ್ಪಂದಿಸದೆ ಸೋತಿದೆ. ವಿದೇಶಿ ಭಾಷೆಯೊಂದರ ಶಿಕ್ಷಣ ಭಾಷಾ ಮಾಧ್ಯಮ. ಗಾಂಧೀಜಿಯವರೇ ಹೀಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಬೋಧಕರ ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿ ಅತೀತವಾದ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಕ್ರಿಯಾಶೀಲರಾಗಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಗೆ ಮತ್ತೊಂದು ಕಾರಣವಾಗಿದೆ. ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವೂ ಸಹ ಇಲ್ಲ, ಸಾಗುತ್ತಿದೆ ರಣ ಹೇಡಿಗಳ ಹಿಂಡು. ಇಂತಹ ನಿಶ್ಚಿತ ಗುರಿ ಉದ್ದೇಶಗಳಿಲ್ಲದೆ ದಿಕ್ಕುಗೆಟ್ಟ ನೌಕೆಯಂತೆ ಸಾಗುತ್ತಿರುವ ಯುವಜನಾಂಗವನ್ನು ಕುರಿತು ಮಾಡಿರುವ ಕವಿಯ ಈ ವರ್ಣನೆ ಎಷ್ಟು ಮಾರ್ಮಿಕವಾಗಿದೆ ಅಲ್ಲವೇ. ನಮ್ಮ ಶಿಕ್ಷಣದ ವೈಫಲ್ಯತೆಗೆ ಮೇಲ್ಕಂಡ ಕಾರಣಗಳೇ ಅಲ್ಲದೆ ಇನ್ನು ಹಲವಾರು ಕಾರಣಗಳಿವೆ. ಕವಿ ಶ್ರೀ ಡಿ ವಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆತಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪವಸ್ತು, ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಕೇವಲ ಪುಸ್ತಕದಿಂದ ದೊರೆತ ವಿದ್ಯೆಯೇ ಜೀವನದ ಶಿಕ್ಷಣವಲ್ಲ, ಆತ್ಮಶಕ್ತಿಯನ್ನು ವಿಕಾಸಗೊಳಿಸುವ ಚಿತ್ತದ ಅರಿವು ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯನ್ನು ಎಲ್ಲಾ ದೃಷ್ಟಿಯಿಂದಲೂ ಸಮರ್ಥವನ್ನಾಗಿ ಮಾಡಿ ವ್ಯಕ್ತಿಯ ಪರಿಪೂರ್ಣತೆಯನ್ನು ಗಳಿಸುವುದರ ಜೊತೆಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದಾರಿ ತೋರುವ ವಿದ್ಯೆಯೇ ನಿಜವಾದಂತಹ ವಿದ್ಯೆ. ಆದರ್ಶ ಶಿಕ್ಷಣದ ತಾತ್ವಿಕ ಕಲ್ಪನೆಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೇವಲ ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿಯದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರಬೇಕಾದುದು ಅತ್ಯಗತ್ಯ, ಅನಿವಾರ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರವಾದ ಸುಧಾರಣೆ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ನಿವಾರಣೆಯನ್ನಾಗಿಸಿ ಸೇರಿಸಿ ಆ ಬಗ್ಗೆ ಕಟ್ಟುನಿಟ್ಟಾದ ಬೋಧನಾ ಕ್ರಮವನ್ನು ರೂಪಿಸಬೇಕಾದುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತರಬೇಕಾದಂತಹ ಪ್ರಮುಖ ಸುಧಾರಣೆಗಳಲ್ಲಿ ಒಂದು. ವಿಶ್ವದ ವಿವಿಧ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶ್ವದ ಮಹಾವಿಭೂತಿ ಪುರುಷರ ಜೀವನ ಸಿದ್ಧಿ ಸಾಧನೆಗಳನ್ನು ಒಳಗೊಂಡಂತೆ ನೈತಿಕ ಶಿಕ್ಷಣದ ಪಠ್ಯಕ್ರಮ ರೂಪುಗೊಳ್ಳಬೇಕು. ಪ್ರಾಥಮಿಕ ಶಾಲೆಯ ಮಟ್ಟದಿಂದಲೇ ಮಕ್ಕಳಲ್ಲಿ ಒಳಿತು ಕೆಡಕುಗಳನ್ನು ಅರಿಯುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮನೋಧಾಢ್ಯತೆಯನ್ನು ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗ

0: ಮಾಡಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 100,000 ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ಒಂದು ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ, ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನ ಹೀಗೆ ಮಾಡುತ್ತಾನೆ. 1835 1.5 lakh ಕಾಲೇಜುಗಳಿದ್ದವು, 150,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನ ಸರ್ಕಾರಿ ಹೈಯರ್ ಎಜುಕೇಷನ್ ಆಫೀಸರ್ಗಳು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಎಂದೇಳಿ ಅವರೇ ಸಂಬೋಧಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಎರಡೆರಡು ಸ್ಕೂಲುಗಳಿದ್ದವು, 1,500 ಸರ್ಜರಿ ಕಾಲೇಜುಗಳಿದ್ದವು. ಹಾಗಾಗಿ ಇದರ ನಾಶವನ್ನು ಮಾಡಬೇಕು, ಹಾಗೂ ಮಿಷನರಿಗಳು ಇಲ್ಲಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿತ್ತಬೇಕು ಎಂದು ಇಲ್ಲಿ ತರುವಂತಹ ಎರಡು ರೀತಿಯ ಭದ್ರ ಬುನಾದಿಗಳನ್ನು ಬದಲಾಯಿಸಬೇಕು ಎಂದು ನಿರ್ಧರಿಸಿದಾಗ ಕಂಡು ಬಂದಂತಹ ಎರಡು ವ್ಯವಸ್ಥೆಗಳೇ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ. ಇವುಗಳನ್ನು ತಿರುಚಿದರೆ ಭಾರತವು ಇಂಗ್ಲೆಂಡ್ ಜನತೆಯಂತೆ ಮಾಡಬೇಕೆಂಬ ಉದ್ದೇಶ ನಂತರ ಭಾರತ ದೇಶದಿಂದ ಇವರು 1910-1911 ಇಂಗ್ಲೆಂಡಿನಿಂದ ಸರ್ಜರಿ ಎನ್ನುವಂತಹ ಪದವನ್ನು ಕಲಿತು ಇಂಗ್ಲೆಂಡಿನ ಮೂಲಕ ಸರ್ಜರಿಯನ್ನು ಮಾಡಲು ಕಲಿತರು ಎಂದು ಪಾಶ್ಚಾತ್ಯನಾದಂತಹ ಕರ್ನಾಡ್ ಕೂಟ್ ಹೇಳುತ್ತಾನೆ. ನಂತರ ಇಂಡಿಯನ್ ಎಜುಕೇಷನ್ ಆಕ್ಟ್ ಎನ್ನುವ ಆಕ್ಟ್ ಪ್ರಕಾರ ಮೆಕಾಲೆಯು ಗುರುಕುಲಗಳನ್ನು ಕಾನೂನು ಬಾಹಿರ ಎಂದು ಘೋಷಿಸುತ್ತಾನೆ. ಅಂತಹ ಗುರುಕುಲಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಜನತೆಯು ಇಲ್ಲೀಗಲ್ ಪೀಪಲ್ ಎಂದು ಘೋಷಿಸುತ್ತಾನೆ. ಹೀಗೆ ಅವರೆಲ್ಲರೂ ಸಹ ಭಾರತದ ಸಂಸ್ಕೃತಿಯನ್ನು ಒಡೆದಾಳುವ ನೀತಿಯಿಂದ ಘರ್ಷಿಸಿ ಮಿಷನರಿಗಳನ್ನು ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಿಷನರಿಗಳ ಕೈಯಾಳಾಗಿ ದುಡಿಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ, ಕನ್ನಡ ಮಾಧ್ಯಮದಲ್ಲಿ ಓದಿಸದೆ, ಕೇವಲ ಇಂಗ್ಲಿಷು ಎಂದು ನಾವು ಬೀಳಿ ಬೀಳುವುದರಿಂದ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಾಂಬೆಗೆ ನಾವೇ ಅವಮಾನವನ್ನು ಮಾಡುವುದರ ಮೂಲಕ ಯುವ ಪೀಳಿಗೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನೈತಿಕತೆಯನ್ನು ಮೂಡಿಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಹಿಂದೇಟು ಹಾಕಿದ್ದೇವೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ.
1: ಇದುವರೆಗೂ ಚಳ್ಳಕೆರೆ ತಾಲೂಕು ಚಿತ್ರಹಳ್ಳಿಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತ ಭಾಷಣ ಕೇಳಿದಿರಿ. ಸಂಕಲನ ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿಲಯದ ಕಾರ್ಯಕ್ರಮ ಮುಖ್ಯಸ್ಥರು.
2: ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ನಮನ ನಮನ ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂ ನಲ್ಲಿ ಭಕ್ತಿ ಭಾವದ ಧಾರೆ ನಮನ ನಮನ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
4: ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
6: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
8: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
9: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
8: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ನೀಲಾಬಾಯಿ ಹಾಗೂ ಸಂಗಡಿಗರಿಂದ ಸೇವಾಲಾಲ್ ದೇವರ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದ

ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ 6:35 ಸೇವಾ ಮಾಹಿತಿ, 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 92, ವಿಷಯ ವಿಶ್ವ ಧೂಮಪಾನ ನಿಷೇಧ ದಿವಸ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನಿ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಮಗಳು ಮನೆಯ ಬೆಳಕು, ರಚನೆ ಪ್ರಕಾಶ್ ಕಕ್ಕನವಾರ್, ನಿರ್ದೇಶನ ಮಂಜುಳಾ ಪುರಾಣಿಕ್. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುವಿರಿ.

ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾ ಬಸವರಾಜ್ ನೆಲ್ಲೀಸರ. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆಗಳು, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 62. ಭಾಗವಹಿಸುತ್ತಾರೆ ಡಾ ಸುನೀತಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಕೆಎಸ್ ತಿಪ್ಪಮ್ಮ ಅವರಿಂದ. 9:10 ಕಾಮನಬಿಲ್ಲು, 9:30 ಹಿಂದಿ ಚಿತ್ರಗೀತೆಗಳು, 10:00 ಮಹಿಳಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ, 11:00 ಜನಪದ ಗೀತೆಗಳು, 11:25 ಕಾಣೆಯಾದರ ಬಗ್ಗೆ ಪ್ರಕಟಣೆ, 11:30 ಮಾಹಿತಿ ಕಣಜ ಸಾಹಿತಿಗಳ ಪರಿಚಯ.

0: ಇನ್ನು ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ ಮೈಸೂರಿನ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಬ್ರೈನ್ ಟ್ಯೂಮರ್ ಅಂದರೇನು ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾ ವಿಜಯ ಮಹಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಶಾಂತಲಾ ಹರ್ಲೇಕರ. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, 1:20 ಉಲ್ಲಾಸ, 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಬೆಂಚಿಕಟ್ಟೆ ಗ್ರಾಮದ ನವಲಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30 ಅವಲೋಕನ, 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಜಿ ವಡೇರಹಳ್ಳಿಯ ಪ್ರಗತಿಪರ ಕೃಷಿಕ ವಿಸಿ ಭೈರೇಶ್ ಅವರೊಂದಿಗೆ ಸಂದರ್ಶನ. 7:45 ಧೀಮಂತ ಸಾಹಿತಿ ತರಾಸು ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳು, 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ಸವಿನೆನಪು, 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು, 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಕೇಳುವಿರಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ ಜನಪದ ಸಂಗೀತ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ನೀಲಾಬಾಯಿ ಹಾಗೂ ಸಂಗಡಿಗರಿಂದ ಸೇವಾಲಾಲ್ ದೇವರ ಕುರಿತು ಪದ ಕೇಳೋಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ನೀಲಾಬಾಯಿ ಹಾಗೂ ಸಂಗಡಿಗರಿಂದ ಸೇವಾಲಾಲ್ ದೇವರ ಪದ ಕೇಳಿದಿರಿ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ. ಪಠ್ಯದ

0: ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ. ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೇಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಹಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಯಜಮಾನ್ಯನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
3: ನನ್ಗೆ ಗೊತ್ತಲ್ವಾ,
5: RBI ಹೇಳುತ್ತೆ.
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ.

ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು

0: ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17 ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: India is the fastest growing economy of the world. I am not telling because of the huge vastness of this country. There are some issues, there are some problems. But in spite of the Middle East problem, in spite of the Iran, US, Ukraine, Russia, India's economy is going fast. And nobody is, no petrol outlet is right one in spite of these problems. And there are many countries which are happening. So friends, I would like to tell, you can record my words. 21st century is India century. That century belongs to India.
0: 2028 ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕ

0: ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು ಶೇಕಡ 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026ರಲ್ಲಿನ ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಟ್ಯಾಂಜರೀನ್ ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
2: ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
2: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ಅಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ.

0: ಜಾಗರೂಕರಾಗಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
5: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ
6: ವಿಶ್ವ ಧೂಮಪಾನ ನಿಷೇಧ ದಿವಸ ಕುರಿತು
5: ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
7: ಅದೇ ಗಂಗಮ್ಮ, ಅಷ್ಟೆಲ್ಲ ಆಗಿ ಅದು ಹಂಗಾಗಿ ಕೊನೆಗೆ ಹಿಂಗಾತ್ ನೋಡವ.
8: ಅಲ್ಲ ಕಣ್ಜಯಮ್ಮ, ಹಂಗೆಲ್ಲ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹಂಗೆ ಗೊತ್ತಾಗುತ್ತೆ. ಆದರೂ ಮತ್ತೆ ಹಿಂಗೆ ಮಾಡೋದು ಜನಕ್ಕೆ ಹೆಂಗಮ್ಮ ಹೇಳೋದು?
9: ಕರ್ಮ ಕರ್ಮ, ಅದು ಏನು ಮಾತು ಅಂತ ಆಡ್ತಿರ್ತಾಯಿ ನೀವಿಬ್ರುವೇ. ಅಯ್ಯೋ, ಹಂಗೆ ಹಿಂಗೆ ಹೆಂಗೆ ಅನ್ನೋದ್ರಾಗೆ ಮಾತು ಮುಗಿಸ್ತೀರಿ ಹೊರತು ಮುಖ್ಯವಾದ ವಿಷಯಕ್ಕೇ ಬರೋದೇ ಇಲ್ವಲ್ಲವ್ವ.
10: ಸಭೆ ಸಮಾರಂಭದಲ್ಲಿ ಕೆಲವರ ಭಾಷಣ ಕೇಳಿದೆಯಲ್ಲ ಶಿವಣ್ಣ, ವೇದಿಕೆಯ ಮೇಲಿರುವ ಅವರೇ ಇವರೇ, ಕುಂತಿರೋರೇ ನಿಂತಿರೋರೇ, ಆ ಕಡೆ ಇರೋರೇ ಈ ಕಡೆ ಇರೋರೇ, ನಿಮಗೆ ಎಲ್ಲ ಗೊತ್ತೈತೆ ಅಂತ ಹೇಳಿ ಧನ್ಯವಾದ ಸಲ್ಲಿಸ್ತಾರಲ್ಲ, ಹಂಗೇನು?
7: ಅದು ಹಂಗಲ್ಲ ಗೌರಮ್ಮ, ನಮ್ಮ ಮನಸ್ಸಪ್ಪನ ಎದೆಗುಂಡಿಗೆ ಕಾಯಿಲೆ ಬಗ್ಗೆ ಹಿಂಗೆ ಅಂತ ಮಾತಾಡ್ತಾ ಇದ್ವಿ ಕಣವ.
8: ಪ್ರತಿ ದಿವಸ ರೇಡಿಯೋ, ಪತ್ರಿಕೆ, ಟಿವಿಯಲ್ಲಿ ಇದನ್ನ ಮಾಡಿದ್ರೆ ಅದಾಗುತ್ತೆ ಅಂತ ಕಡ್ಡಿಲ್ ಬರ್ದಂಗೆ ಹೇಳ್ತಾರೆ. ಆದ್ರೂ ಇದನ್ನ ಮಾಡಿದ್ರೆ ಅದ್ ಹೆಂಗೆ ಹೇಳೋ ಶಿವಣ್ಣ?
9: ನೀವಿಬ್ರು ಹಿಂಗೆ ಮಾತಾಡ್ತಾ ಇದ್ರೆ ಹೆಂಗಾರ ಮಾಡಿ ನಿಮ್ಮಿಬ್ರು ಇಲ್ಲಿಂದ ಒದ್ದು ಓಡಿಸ್ಬೇಕಾಗತ್ತೆ. ಇದಂಗೆ ಹೇಳಿ ಈಗ.
10: ಹೋಗ್ಲಿ ಬಿಡು ಶಿವಣ್ಣ, ಅವ್ರ ಅಭ್ಯಾಸವೇ ಹಿಂಗೆ ಅಂದಾಗ ನಾವು ಹಂಗೆ ಅನುಸರಿಸ್ಕೊಂಡು ಹೋಗೋದಪ್ಪ. ಅದು ಸರಿ ಜಯಮ್ಮ, ಮನಸ್ಸಪ್ಪನ ಎದೆ ಗುಂಡಿಗೆ ಕತೆ ಏನು?
7: ಏ, ಒಂದು ಕಾಲದಲ್ಲಿ ಅಂಗಿ ಗುಂಡಿ ಬಿಚ್ಕೊಂಡು ಎದೆ ಉಬ್ಬಿಸ್ಕೊಂಡು ದೊಡ್ಡ ಶೂರ್ನಂಗೆ ಮೆರೆತಿದ್ನಲ್ಲ, ಈಗ ಗುಂಡಿಗೆ ಉಳ್ಕೊಂಡ್ರೆ ಸಾಕು ಅನ್ನಂಗಾಗ್ಬಿಟ್ಟಿದಾನೆ.
8: ಮೆರೆದವರು ಮೇಳದಲ್ಲಿಲ್ಲ, ಊರಿದವರು ಊರಲ್ಲಿಲ್ಲ ಅನ್ನೋ ಗಾದೆನೆ ಸುಮ್ ಸುಮ್ನೆ ಹೇಳಿದ್ರ? ಮಾಡಿದ್ದುಣ್ಣೋ ಮಾರಾಯ.
9: ಕೊಂಕಣ ಸುತ್ತಿ ಮೈಲಾರ್ಕ್ ಬಂದ್ರು ಅಂದಂಗೆ ಆಲಾಪ್ಯ ಆಯ್ತಲ್ಲ ತಾಯಿ, ಆಡಿ ಶುರು ಮಾಡ್ರವ್ವ.
10: ಇವ್ರದ್ದು ಈ ಕಾಲದ ಕಿರುಚಿತ್ರಗಳ ತರ ನಿಮಿಷಗಳಲ್ಲಿ ಮುಗಿಯೋ ಕತೆ ಅಲ್ಲ, ಮುಗಿಲಾರದ ಧಾರಾವಾಹಿ ಶಿವಣ.
7: ಹಂಗೇನಿಲ್ಲ ಬಿಡ್ಗೌರಮ್ಮ, ಕೇಳೋರ್ ಮನಸ್ಸಲ್ಲಿ ಕುತೂಹಲ ಹುಟ್ಲಿ ಅಂತ ಹಂಗೆ ಹೇಳಿದ್ನವ. ಇಲ್ಲ ಅಂದ್ರೆ ನಮ್ಮ ಮಾತಿಗೆ ಅಷ್ಟು ಬೆಲೆ ಇಲ್ವಾ?
8: ಅದೆಲ್ಲ ಇರ್ಲಿ. ಅದೇ ಶಿವಣ್ಣ, ಮನ್ಸಪ್ಪನಿಗೆ ಹೃದಯದ ಕಾಯಿಲೆ ಅಂತೆ. ನೋಡಕ್ಕೆ ಚೆನ್ನಾಗಿ ಕಾಣ್ತಿದ್ನಪ್ಪ, ಒಳ್ಳೆ ಕಲ್ಗುಂಡಿದ್ದಂಗಿದ್ದ, ಇದ್ಕಿದ್ದಂಗೆ ಹಿಂಗಾದ್ರಿ ಹಂಗಪ್ಪ?
9: ಇಂಥ ಸಮಸ್ಯೆಗಳು ಹೇಳಿ ಕೇಳಿ ಬರ್ತವೆ ಗಂಗಮ್ಮ. ಜೀವನ ಐತಲ್ಲವ, ಒಂಥರ ನೀರ್ ಮೇಲಿನ ಗುಳ್ಳೆ ಇದ್ದಂಗೆ, ಯಾವಾಗೇನೋ ಯಾರು ಕಂಡಿದ್ದಾರೆ? ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು.
10: ಕಾಯಿಲೆ ಬಂದ ಮೇಲೆ ಔಷಧಿ ತಗೊಳೋದಕ್ಕಿಂತ ಕಾಯಿಲೆ ಬರ್ದಂಗೆ ನೋಡ್ಕೋಬೇಕು ಅಂತಾರಲ್ಲ, ಆ ಮಾತು ಸತ್ಯ ನೋಡು. ಇಲ್ಲ ಅಂದ್ರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡಂಗಾಗುತ್ತೆ.
7: ಮನುಷ್ಯಪ್ಪನ ಕಾಲಕ್ಕೆ ಎಲ್ಲ ಚೆನ್ನಾಗಿತ್ತು. ಮನುಷ್ಯಪ್ಪ ಒಳ್ಳೆ ವ್ಯಕ್ತಿ, ತನ್ನ ದುಡಿಮೆ, ಮನೆತನ, ಒಳ್ಳೆ ಹವ್ಯಾಸಗಳು, ಸಾಧ್ಯವಾದ್ರೆ ಏನಾದರೂ ಒಳ್ಳೇದು ಮಾಡೋದು, ಹಿಂಗಿತ್ತು.
8: ಅವನ ಮಗ ಮನ್ಸಪ್ಪಂದೇ ನೋಡು, ಅಲ್ಲದ ಕೆಲಸಗಳು ಮನ್ಸಪ್ಪನ ಕಾಲದಲ್ಲಿ ಮನ್ಸಪ್ಪನಿಗೆ ಕಷ್ಟ. ಈ ಮನ್ಸಪ್ಪನ ಕತೆನೇ ಅಷ್ಟು ಜಯಮ, ಯಾರ ಮಾತು ಕೇಳಿದ್ರು ಕಷ್ಟ, ಆಡಿದ್ದೆ ಆಟ, ಊಡಿದ್ದೆ ಲಗ್ಗೆ.
9: ಇದರಲ್ಲಿ ಮನುಷ್ಯಪ್ಪನದು ತಪ್ಪಿರ್ಬೋದು ಗಂಗಮ್ಮ, ತಮ್ಮ ಮನಸ್ಸಪ್ಪನ್ನ ಹತೋಟಿಲಿ ಇಡಬೇಕಾಗಿತ್ತು. ಮನುಷ್ಯಪ್ಪನ ಮಾತ ಮನಸ್ಸಪ್ಪ ಕೇಳಬೇಕಾಗಿತ್ತು, ಅದು ಬಿಟ್ಟು ಮನಸ್ಸಪ್ಪನ ಮಾತನ್ನೇ ಮನುಷ್ಯಪ್ಪ ಕೇಳೋಕೋದ್ರೆ ಅಷ್ಟೇ ಆಮೇಲೆ, ಅದಕ್ಕೆ ಮತೀತರ ಆಗಿದ್ದು.
10: ಆ ಮನಸ್ಸಪ್ಪನ ಕತೆ ಇಷ್ಟ ಆಯ್ತು ನಮ್ಮೆಲ್ಲರ ಮನೆ ಒಳಗು ಮನಸ್ಸಪ್ಪಗಳು ನಾನು ನೀನು ಅಂತ ಮೆರೆಯೋಕೆ ಪ್ರಯತ್ನ ಮಾಡ್ತಾನೆ ಇರ್ತಾರಲ್ಲ, ಅವ್ರ ಬಗ್ಗೆ ನಾವು ಕೂಡ ಏನ್ ಎಚ್ಚರವಾಗಿರ್ಬೇಕು.
7: ಮನಸ್ಸಪ್ಪ ನಿಯಂತ್ರಣ

0: ತಪ್ಪಿಟ. ಇದರ ಫಲವಾಗಿ ಇಲ್ಲದ ವ್ಯಸನಗಳನ್ನ ಮೈ ತುಂಬ ಅಂಟಿಸ್ಕೊಂಡವು. ಚಿಕ್ಕ ವಯಸ್ಸಿಗೆ ರೋಗದ ಗೂಡು, ಸವಾಸ, ಸ್ವಯಂಕೃತ ಎರಡೂ ಸೇರಿದ್ರೆ ಕೇಳ್ಬೇಕಾ?
1: ಮನ್ಸ ಮಾಡಿದ ತಪ್ಪಿಗೆ ಮನೆಯವ್ರಿಗೆಲ್ಲ ಶಿಕ್ಷೆ. ಹೃದಯಪ್ಪ, ಶ್ವಾಸಪ್ಪ, ಬಾಯಪ್ಪ, ಕಣ್ಣಪ್ಪ, ಕಿವಿಯಪ್ಪ, ಬುದ್ಧಪ್ಪ, ಒಟ್ಟಪ್ಪ, ಹಿಂಗೆ ಎಲ್ರಿಗೂ ತೊಂದರೆ.
2: ಹುಟ್ಟಿದ ವಸ್ತ್ರದಲ್ಲಿ ಮನಸ್ಸು, ಆಲೋಚನೆ, ಶರೀರ, ಕ್ರಿಯೆಗಳೆಲ್ಲ ಶುದ್ಧವಾಗಿರುತ್ತೆ. ದಿನ ಕಳೀತಾ ಕಳೀತಾ ಇದರೊಳಗೆ ತುಂಬಬಾರ್ದನ್ನೆಲ್ಲ ತುಂಬ್ತೀವಿ. ಶುದ್ಧವಾದ ಕೊಳದಲ್ಲಿ ಕೊಳಚೆ ನೀರು ತಂದು ಸುರಿತೀವಿ, ಕೊನೆಗಾಲದಲ್ಲಿ ಒದ್ದಾಡ್ತೀವಿ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಪ್ರಯೋಜನ ಏನು?
3: ಮನ್ಸಪ್ಪನ ವಿಷಯ ಮಾತಾಡಿದಷ್ಟು ತೀರ್ದು. ಇವನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ನಮಗೂ ಒಳ್ಳೇದು, ನಾವು ಎಚ್ಚರವಾಗಿರ್ಬೋದು. ಸ್ವಲ್ಪ ವಿವರವಾಗಿ ಹೇಳು ಜಯಮ್ಮ.
0: ಅದೇ ಕಣ್ಗೌರಮ್ಮ, ಮನಸ್ಸಪ್ಪನಿಗೆ ಧೂಮಪಾನ ಕೆಟ್ಟ ಚಟ ಗಂಟು ಬಿತ್ತು. ದುಡ್ಡಿದ್ರೆ ಸಿಗರೇಟು, ಇಲ್ದಿದ್ರೆ ಬೀಡಿ. ಒಟ್ಟಿನಲ್ಲಿ ಏನಾದರೂ ಒಂದು ಬೇಕೇ ಬೇಕು.
1: ಬೆಳಿಗ್ಗೆ ನಿದ್ದೆ ಮಂಪರು ಕಳೆಯೋಕ್ಕೆ ಬೇಕು, ಕಾಫಿ ಕುಡಿದಾಗ ಒಂದು ಬೇಕು, ತಿಂಡಿ ಊಟ ಟೀ ಬೇಜಾರು ಸಮಯ ಕಳೆಯೋಕ್ಕೆ, ಸ್ನೇಹಿತರ ಜೊತೆಗೆ ಹಿಂಗೆ ಇದನ್ನು ಸೇದೋಕ್ಕೆ ನೂರಾರು ನೆಪಗಳು.
2: ಇಂಥ ಅಭ್ಯಾಸಗಳೇ ಹಂಗೆ ಗಂಗಮ್ಮ, ಕಲಿಯೋ ತನಕ ಅವು ನಮ್ಮ ಕೈಲಿರ್ತವೆ, ಕಲ್ತ ಮೇಲೆ ನಾವೇ ಅವ್ರ ಕೈಲಿರ್ತೀವಿ.
3: ನಿಜವಾಗ್ಲೂ ಇದು ಆರೋಗ್ಯಕ್ಕೆ ತೊಂದರೆ ಕೊಡುತ್ತಾ ಅಂತೀಯ ಜಯಮ್ಮ?
0: ಏ ಕೊಣಿ ಕೇಳ್ಗವ್ರಮ್ಮ, ನೋಡೋಕ್ಕೆ ಚಿಕ್ಕದು, ಇದರ ಪರಿಣಾಮ ಮಾತ್ರ ದೊಡ್ಡದು. ಒಂದು ಸಾರಿ ಇದರ ಸವಾಸ ಮಾಡಿದರೆ ಸಾಕು, ಆಮೇಲೆ ಬೆನ್ನತ್ತಿದ ಬೇತಾಳ್ದಂಗೆ ಕಾಡುತ್ತೆ.
1: ನಮ್ಮ ಬುದ್ಧಿಗೆ ಅದೇನಾಗಿದೆಯೋ ಕಾಣೆ ಕಣವ. ಈ ದಾರಿ ಹೋಗ್ಬಾರ್ದಂತ ತಿಳಿದವ್ರು ಹೇಳಿದರೆ ಏನಿರ್ಬೋದು ನೋಡೋಣ ಅಂತ ಆ ದಾರಿಲೇ ಹೋಗ್ತೀವಿ. ರಾತ್ರಿ ನೋಡಿದ ಬಾವಿಗೆ ಹಗಲೊತ್ತೆ ಬೀಳ್ತೀವಿ.
2: ಹಂಗೂ ಏನಾರ ಇಂಥ ಕೆಟ್ಟ ಅಭ್ಯಾಸ ಇಲ್ದವರು ಇದ್ದಾರೇನು? ಅದೆಂಥ ಮನುಷ್ಯನಯ್ಯ ನೀನು? ಮನುಷ್ಯನಾಗಿ ಹುಟ್ಟಿರೋದ್ಯಾಕೆ? ಸಾಯೋದ್ರೊಳಗೆ ಎಲ್ಲ ಮಾಡ್ಬೇಕಪ್ಪ, ಇಲ್ಲಾಂದ್ರೆ ಸ್ವತ್ ಮೇಲೆ ಸ್ವರ್ಗ ಸಿಕ್ಕಲ್ಲ, ನರ್ಕಕ್ಕೆ ಹೋಗ್ಬೇಕಾಗತ್ತೆ ಅಂತ ಗೇಲಿ ಮಾಡ್ತಾರೆ.
3: ಅಷ್ಟೇ ಅಲ್ಲ ಶಿವಣ್ಣ, ಒತ್ತಾಯ ಪ್ರೇರಣೆ ಎಲ್ಲ ಮಾಡ್ತಾರೆ, ಜೊತೆಗಾಕೊಂಡು ಒಳ್ಳೆಯವರನ್ನು ಹಾಳು ಮಾಡ್ತಾರೆ.
0: ಇಂಥವರ ಮಾತು ಕೇಳಿ ಕೇಳಿ ಎಂತೆಂಥವರೋ ಇದಕ್ಕೆ ಬಲಿ ಬಿದ್ದುಬಿಡ್ತಾರೆ. ಕೋತಿ ತಾನು ಕೆಡದಂದಲೇ ವನನೆಲ್ಲ ಕೆಡಿಸ್ತು ಅಂತಾರಲ್ಲ, ಹಂಗಾಗುತ್ತೆ.
1: ಹೆಂಗಸು ಹಠ ಹಿಡಿಬಾರ್ದು, ಗಂಡಸು ಚಟ ಕಲಿಬಾರ್ದು ಅಂತ ಹೇಳ್ತಾರೆ. ನಿಜ ಹೇಳೋದಾದರೆ ಈ ಹಠ ಚಟ ಯಾರಿಗೂ ಒಳ್ಳೆಯದಲ್ಲ. ಹಠದಿಂದ ಸಂಬಂಧ ಕೆಡುತ್ತೆ, ಚಟದಿಂದ ಆರೋಗ್ಯ ಕೆಡುತ್ತೆ.
2: ಸತ್ಯವಾದ ಮಾತು ಹೇಳಿದೆ ಗಂಗಮ್ಮ, ಚಟ ಜಾಸ್ತಿ ಆದಷ್ಟು ಚಟಕ್ಕೆ ಹತ್ರ ಆಗ್ತೀವಿ. ಹಠಕ್ಕೆ ಬಿದ್ದು ದುರ್ಯೋಧನ ಕೆಟ್ಟ, ಚಟಕ್ಕೆ ಬಿದ್ದು ಧರ್ಮರಾಯನಂತ ಧರ್ಮರಾಯನೇ ಕೆಟ್ಟ.
3: ಈ ತಂಬಾಕು ಅನ್ನೋ ಕೆಟ್ಟ ವಸ್ತು ಯಾವಾಗಿನಿಂದ ಅಭ್ಯಾಸಕ್ಕೆ ಬಂತಪ್ಪ?
0: ಸಮುದ್ರ ಮಂಥನದಲ್ಲಿ ಅಮೃತ ವಿಷ ಎರಡೂ ಬರ್ತಾವಲ್ವಾ, ಇದು ಹಂಗೆ ಗೌರಮ್ಮ. ಯಾವಾಗ ಬಂತು, ಹೆಂಗ್ ಬಂತು, ಒಟ್ನಲ್ಲಿ ಬಂತು ಕಣವ.
1: ಹಿಂದೆಲ್ಲ ಇಂತಹ ದುರಭ್ಯಾಸಗಳು ಹೆಚ್ಚಾಗಿರಲಿಲ್ಲ. ಊರಲ್ಲಿ ಒಬ್ರು ಇಬ್ರು ಇದ್ರ ಚಟಕ್ಕೆ ಅಂಟ್ಕೊಂಡಿರ್ತಿದ್ರು, ಅದನ್ನು ಕೂಡ ಕದ್ದಂಗೆ ಕಾಣ್ದಂಗೆ ಗುಟ್ಟಾಗಿ ಮಾಡ್ತಿದ್ರು. ಇಂಥವರ ಬಗ್ಗೆ ಸಮಾಜದಲ್ಲಿ ಒಂಥರ ಕೆಟ್ಟ ಭಾವನೆ ಇರ್ತಿತ್ತು.
2: ಹೌದಮ್ಮ, ಕೆಟ್ಟ ಚಾಳಿ ಕಲ್ತವ್ರನ್ನ ದುಷ್ಟರು ಅಂತ ಭಾವಿಸ್ತಾ ಇದ್ರು. ಇಂಥದ್ದನ್ನೆಲ್ಲ ತುಂಬಾ ದೊಡ್ಡ ತಪ್ಪು ಅಂತ ತಿಳ್ಕೊಂಡಿದ್ರು.
3: ಆ ಕಾಲದಲ್ಲಿ ಇಂಥ ಕೆಲಸ ಮಾಡಿದವರನ್ನು ಅಪರಾಧಿ, ಈಗ ಮಾಡದೇ ಇದ್ದವನೇ ಅಪರಾಧಿ.
0: ಏನೋ ತಿಳುವಳಿಕೆ ಇಲ್ಲದೆ ಒಂದ್ಸಾರಿ ಈ ತಪ್ಪು ಮಾಡಿದ್ರೆ ತಿದ್ದಕೊಂಡು ಸರಿ ಮಾಡ್ಕೋಬೇಕಪ್ಪ. ಅದನ್ನ ಬಿಟ್ಟು ಗೊತ್ತಿದ್ದೂ ಗೊತ್ತಿದ್ದು ಮತ್ತೆ ಅದನ್ನೇ ಮಾಡಿದರೆ ಏನನ್ಬೇಕವ ನಾವು?
1: ಅದರ ಜೊತೆಗೆ ಜನಗಳನ್ನ ತಮ್ಮಿಷ್ಟಕ್ಕೆ ತಾವು ಶುದ್ಧವಾಗಿರೋಕು ಬಿಡದ ಶಕ್ತಿಗಳು ಕೂಡ ಇರ್ತವಲ್ಲ ಜಯಮ್ಮ. ಮಂಗ ಮರದಿಂದ ಬಿದ್ದರೂ ಕೂಡ ಸ್ವಪ್ನಾದ್ರೂ ಇಟ್ಕೊಂಡೆ ಅಂತ ಬೀಳೋದು. ಹಂಗೆ ನಾನೊಬ್ನೇ ಯಾಕೆ ಕೆಡಬೇಕು, ಉಳಿದವರು ಕೂಡ ಕೆಡ್ಲಿ ಅಂತಾನೆ.
2: ಯಾರೋ ಒಬ್ಬನ ಆ ಕಡೆ ಊರಿಗೆ ಹೋಗಿ ತಂಬಾಕು ಮಾರ್ಕೊಂಬ ಅಂದ್ರಂತೆ, ಅವನು ಹೋಗಿ ವಾಪಸ್ ಬಂದ. ಏ ಅಲ್ಲಿ ಯಾವ ಕಾರಣಕ್ಕೂ ಮಾರಕ್ಕಾಗಲ್ಲ, ಒಬ್ರಿಗೂ ಈ ತಂಬಾಕಿನ ಬಗ್ಗೆ ಗೊತ್ತೇ ಇಲ್ಲ ಅಂದಂತೆ. ಸರಿ ಇನ್ನೊಬ್ಬನ ಕಳಿಸಿದ್ರು, ಅವನು ಹೋಗಿ ಬಂದ. ಅಲ್ಲಿ ತಂಬಾಕು ಮಾರೋಕೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ಊರಲ್ಲಿ ಒಬ್ಬೊಬ್ಬರಿಗೆ ಇದ್ರ ರುಚಿ ಹತ್ಸಿ ಬೇಕಾದಷ್ಟು ದುಡ್ಡು ಮಾಡ್ಕೋಬಹುದು ಉಂದ.
3: ಇಂಥ ಮಾರುಕಟ್ಟೆ ತಂತ್ರಗಳು, ವ್ಯಾಪಾರಿ ಮನಸ್ಥಿತಿ ಜಾಸ್ತಿಯಾಗಿ ಹಿಂಗೆಲ್ಲ ಆಗೈತಿ.
0: ಹ್ಞೂ ಗೌರಮ್ಮ, ಮನೆ ಬಾಗಿಲಿಗೆ ತಗೊಂಡೋಗಿ ಹಾಲು ಕೊಟ್ಟರೆ

0: ಒಂದು ಮಾತಾಡ್ತಾರೆ, ಬೇರೆ ಏನನ್ನಾದರೂ ಮಾತಾಡ್ದಂಗೆ ಕೇಳ್ದಷ್ಟು ಕೊಟ್ಟು ಹೊಟ್ಟೆಗಿಳಿಸ್ಕೊಂಡು ಬರ್ತಾರೆ.
1: ಮಾತಾಡೋದೇನಿದ್ರು ಹೊಟ್ಟೆ ಒಳಗೆ ಇಳಿದ ಮೇಲಲ್ವ ಜಯಮ್ಮ. ಇಂತಹ ದುರ್ವ್ಯಸನಗಳು, ಕೆಟ್ಟ ಪರಿಣಾಮಗಳು ಒಂದಲ್ಲ ಎರಡಲ್ಲ.
2: ಇದು ಒಂಥರ ರಾವಣಾಸುರನ ಜಾತಿಗೆ ಸೇರಿದ್ದು ಗಂಗಮ್ಮ. ರಾವಣ ಒಬ್ಬನೇ ಮನುಷ್ಯ, ಹತ್ತು ತಲೆ, ಇದು ಅಂಗಯ್ಯ ಒಂದೇ ಮೂಲ ವಸ್ತು, ರೂಪಗಳು ಮಾತ್ರ ನೂರಾರು. ವೇಷ ಭೂಷಣ ಯಾವುದೇ ಇರಲಿ, ಕೆಲಸ ಮಾತ್ರ ಒಂದೇ ನೋಡು, ಅದೇ ಜನಗಳು ಜೀವ ತಿನ್ನೋದು.
3: ತಂಬಾಕಿನಲ್ಲಿ ಸಾವಿರಾರು ಈ ರಾಸಾಯನಿಕಗಳಿರ್ತಾವಂತೆ ಗೊತ್ತ ಗಂಗಮ್ಮ. ಅದರಲ್ಲಿ ನೂರಾರು ರಾಸಾಯನಿಕಗಳು ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳನ್ನು ಬೀರ್ತವಂತೆ ಹಂಗಂತ ನಮ್ಮ ಚಿತ್ರದುರ್ಗದ ಆಕಾಶವಾಣಿಲಿ ಹೇಳ್ತಿದ್ರು.
0: ಆಶ್ಚರ್ಯ ಏನ್ ಗೊತ್ತ ಗೌರಮ್ಮ, ಇದನ್ನ ಉಪಯೋಗಿಸಿದಾಗ ಮನಸ್ಸಿಗೆ ಒಂಥರ ಉಲ್ಲಾಸ ಆಗುತ್ತೆ, ದೇಹ ಹಗುರವಾದ ಭಾವನೆ ಬರುತ್ತೆ. ಮೊದಲು ನಾನು ಕೂಡ ಈ ಚಟಕ್ ಬಿದ್ದಿದ್ದೆ ಕಣವ.
1: ಇದರಲ್ಲಿರುವ ರಾಸಾಯನಿಕಗಳಿಂದ ಈ ತರ ಆಗುತ್ತಂತೆ. ಪ್ರಾರಂಭದಲ್ಲಿ ಇದೆಲ್ಲ ಚೆನ್ನಾಗೇ ಇರುತ್ತೆ, ಉಪಯೋಗಿಸ್ತಾ ಹೋದಂಗೆ ಇದರ ನಿಜ ಸ್ವರೂಪ ಗೊತ್ತಾಗುತ್ತೆ.
2: ಅದೇ ಅಳಿಯನು ಕುರುಡು ಬೆಳಗಾದ್ಮೇಲೆ ಗೊತ್ತಾಯ್ತು ಅಂತಾರಲ್ಲ, ಹಂಗೆ ಮೊದಲು ಮನಸ್ಸು ದೇಹನ ಹಗುರ ಮಾಡುತ್ತೆ, ಬರ್ತಾ ಬರ್ತಾ ಮನುಷ್ಯನ್ನೇ ಹಗುರ ಮಾಡುತ್ತೆ.
3: ಇದರಲ್ಲಿ ಅದೆಂಥದೋ ನಿಕೋಟಿನ್ ಅಂತ ಇದೆಯಂತಿ. ಇದು ತುಂಬಾ ಕೆಟ್ಟ ರಾಸಾಯನಿಕವಂತೆ ಮಾರಾಯ. ಹೆಸರು ನಿಕೋಟಿನ್ನು, ಕೆಲಸ ಮನುಷ್ಯನ್ ತಿನ್ನು.
0: ತಂಬಾಕಿನಿಂದ ಒಳ್ಳೇದಾಗಲ್ಲ, ಹಾನಿ ತಪ್ಪಲ್ಲ. ನಮ್ಮ ಮಾನಸಪ್ಪನ್ನೇ ನೋಡು, ತಂಬಾಕು ತುಂಬಿ ತುಂಬಿ ಅವನ ಹೃದಯ ಚರಂಡಿ ಕಟ್ಕೊಂಡಂಗೆ ಕಟ್ಕೊಂಡು ಕುಂತೈತೆ.
1: ಚರಂಡಿ ಕಟ್ಕೊಂಡ್ರೆ ನೀರು ಹರಿಯೋದು ನಿಲ್ಲುತ್ತೆ, ಹೃದಯ ಕಟ್ಕೊಂಡ್ರೆ ರಕ್ತ ಹರಿಯೋದೇ ನಿಲ್ಲುತ್ತೆ. ಚರಂಡಿ ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗುತ್ತೆ, ಸುಲಭವಾಗಿ ಸ್ವಚ್ಛ ಮಾಡಬಹುದು. ಹೃದಯದೊಳಗೋಗಿ ಹೆಂಗಪ್ಪ ಕಸ ತೆಗಿಯೋದು?
2: ಈಗೇನೋ ವಿಜ್ಞಾನ ಬೇಕಾದಷ್ಟು ಮುಂದುವರೆದೈತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟೊಂದು ಬೆಳವಣಿಗೆ ಆಗಿದೆ. ಹೃದಯದ ಸ್ಥಿತಿ ಗತಿ ನೋಡಿಕೊಂಡು ಬೇರೆ ಬೇರೆ ಚಿಕಿತ್ಸೆ ಮಾಡ್ತಾರೆ.
3: ಹೌದು ಶಿವಣ್ಣ, ಅದೆಂಥದೋ ECG, ಎಕೋ, ಅಂಜಿಯೋಗ್ರಾಮ್, ಟಂಟ್, ಓಪನ್ ಆರ್ ಸರ್ಜರಿ ಅಂತ ಏನೇನೋ ಹೇಳ್ತಾರೆ.
0: ಬಿಡ್ಗೌರಮ್ಮ, ಕೇಳಿದ್ದೇ ಸಾಕಾತು. ಇದೆಲ್ಲ ಹೆಂಗೆ ಅಂದ್ರೆ ತನ್ನ ಕೆಲಸ ತಾನೇ ಪ್ರಾಮಾಣಿಕವಾಗಿ ಮಾಡ್ಕೊಂಡಿದ್ದಕ್ಕೆ ಹೃದಯಕ್ಕೆ ತಾನೇ ಇಲ್ಲದೆ ಇರೋ ರೋಗ ತಂದ್ಕೊಂಡಿದ್ದು, ಆಮೇಲೆ ಅದನ್ನ ಕತ್ತರಿಸಿ ಕೊಯ್ದು ಹೊಲಿಗೆ ಹಾಕಿಸಿ ರಿಪೇರಿ ಪ್ರಯತ್ನ ಮಾಡೋದು. ಇದ್ರ ಬದಲು ಹೃದಯವನ್ನ ನೀಟಾಗಿಟ್ರಾಗಲ್ವಾ?
1: ದಾರಿಯಲ್ಲಿ ಗುಂಡಿ ಸಿಕ್ತೋ ಸಿಕ್ತಂತ ಯಾರ ಕೋಟನ್ನೇ ಹೊಲ್ಸ್ಕೊಂಡಂತೆ. ಹಂಗೆ ಚಿಕಿತ್ಸೆ ಐತೆ ಅಂತ ಕಾಯಿಲೆ ಮಾಡ್ಕೊಂಡಿದ್ದು. ಈಗ ನೋಡು, ಮನ್ಸಪ್ಪ ಆಸ್ಪತ್ರೆ ಸೇರಿ 6 ತಿಂಗಳಾಯ್ತು. ಸಹಾಯಕ್ಕೆ ಹೆಂಡತಿ ಕೂಡ ಹೋಗಿದ್ದಾಳೆ. ಚಿಕ್ಕ ಮಕ್ಕಳು ಕಂಡವರ ಮನೆಯಲ್ಲಿದ್ದಾರೆ.
2: ತೋಟ ಮನೆ ಹಾಳ್ಬಿತ್ತು, ಕೈಯಲ್ಲಿ ಕಾಸಿಲ್ಲ, ಇದ್ದು ಬದ ದನ ಕುರಿ ಮರಿ ದವಸ ಧಾನ್ಯನೆಲ್ಲ ಮಾರಿದ್ದಾಯ್ತು.
3: ಅಷ್ಟೇ ಅಲ್ಲ, ಮನೆಯಲ್ಲಿದ್ದ ಚಿನ್ನ ಕೂಡ ಅಂಗಡಿ ಪಾಲಾತು. ಇವನಿಂದ ಇಡೀ ಕುಟುಂಬ ಬೀದಿಗೆ ಬಂತು.
0: ಅದೇನೋ ಇನ್ಸೂರೆನ್ಸು ಅದು ಇದು ಅಂತ ಇರ್ತಿತ್ತಲ್ಲ, ಅದರಿಂದ ಸಹಾಯ ಆಗ್ಲಿಲ್ವ ಗಂಗಮ್ಮ?
1: ಯಾರ ಹೇಳಿದ್ರು ಅಂತ, ನಾವು ಇನ್ಸೂರೆನ್ಸ್ ಮಾಡಿಸ್ತೀವಿ, ಆಸ್ಪತ್ರೆಗೆ ಹೋಗಿ ಸೇರಿದ ಮೇಲೆ ಅದರಿಂದ ಎಷ್ಟ್ರ ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ಗೊತ್ತಾಗೋದು.
2: ಅದಕ್ಕೆ ಮತ್ತೆ ಆ ಸ್ಕೀಮು ಈ ಸ್ಕೀಮು ಅಂತ ಸುಮ್ಮನೆ ಯಾವುದೇ ವಿಮೆ ಮಾಡಿಸೋಕ್ಕೂ ಮೊದಲು ಯಾರಾದರೂ ಬುದ್ಧಿವಂತರ ಹತ್ರ ಎಲ್ಲ ಮಾಹಿತಿ ತಿಳ್ಕೊಂಡು ತೀರ್ಮಾನ ಮಾಡಬೇಕು.
3: ಅದು ನಿಜವೇ ಬಿಡು. ಇಷ್ಟೆಲ್ಲ ಆಗಿ ಆಪರೇಷನ್ನು ಮತ್ತೊಂದೇ ಆಗಿ ಬದುಕಿದ ಅಂತಲೇ ಅನ್ನು. ಆಮೇಲೆ ಭಾರ ಎತ್ತಬಾರ್ದು, ಕೆಲಸ ಮಾಡಬಾರ್ದು, ಜೋರಾಗಿ ಮಾತಾಡಬಾರ್ದು, ಹಿಂಗೆ ನೂರಾರು ಸೂತ್ರಗಳು ಒಂದ್ಸರಿ ಮೂಲೆಗೆ ಬಿದ್ದರೆ ಕಷ್ಟ ಕಣಪ್ಪ.
0: ಏ ಜಗಿಯೋ ತಂಬಾಕೈತಲ್ಲ ಗೌರಮ್ಮ, ಇದರಿಂದ ಅಪಾಯ ಕಣವ. ಈಗಿನ ಹುಡುಗರಂತೂ ದನ ಮೆಲುಕು ಹಾಕ್ದಂಗೆ ಆಗಿಂದಾಗೆ ಮೆಲುಕು ಹಾಕ್ತಾನೇ ಇರ್ತಾರೆ, ಮೈಯೆಲ್ಲ ಕೆಟ್ಟ ವಾಸನೆ.
1: ಅದೋಗ್ಲಿ, ತುಪ್ಪಕ್ಕಂತ ಎಲ್ಲಿ ಬೇಕಲ್ಲಿ ಉಗಿಯೋದೇ ಕೆಲಸ. ಬಸ್ಸು, ರೈಲು, ರಸ್ತೆ, ಪಾರ್ಕು, ಗೋಡೆ, ಅಂಗಿ, ಪಂಚೆ ಮೇಲೆಲ್ಲ ಉಗಿತವೆ. ಮೊನ್ನೆ ನೋಡಿದೆ, ಯಾರೋ ದೊಡ್ಡ ಮನುಷ್ಯರ ಸ್ಮಾರಕದ ಮೇಲೂ ಗುಟ್ಕ ಉಗುಳಿದವೆ. ಏನ್ ಹೇಳನವ ಇವಕ್ಕೆ?
2: ನೋಡ್ದ ಇವ್ರು ಯೋಗ್ಯತೇನ, ಎಲ್ಲಿಗೆ ಬಂತು ಅಂತ. ಇವ್ರ ಬಾಯು ಕೊಳಕು, ಮನಸ್ಸು ಕೊಳಕು, ಇದನ್ನು ತಿಂದು ತಿಂದು ಕೊನೆಗೆ ಏನು ತಿಂದರೂ ಬಾಯಿಗೆ ರುಚಿನೇ ಸಿಕ್ಕಲ್ವಂತೆ ಗೌರಮ್ಮ.
3: ನಿಜ ಕಣಪ್ಪ, ನಮ್ಮೂರಲ್ಲಿ ಕೊನೆ ಮನೆ ಕೊಂಕಣ್ಣನಿಗೆ ಇದನ್ನ ಜಗದು ಜಗದು ಮುಖ ಬಾಯಿ

0: ಎಲ್ಲ ಹೆಂಗಾಗಿತ್ತು ನೋಡು, ಬಾಯಿ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ದೊಡ್ಡ ಆಸ್ಪತ್ರೆಯಲ್ಲಿ ಬಾಯಿಗೆ ಪೈಪ್ ಕೊಟ್ಟು ಮಲಗಿಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಹಂಗಾಡಿಂಗಾಡಿ ಸತ್ತೆ ಹೋದ.
1: ಸಾಯನೇನ ಸತ್ತ ಕಣವ, ಸಣ್ಣ ಮಕ್ಕಳನ್ನ ಕಟ್ಕೊಂಡು ಅವನೇಂತಿ ಪಡಬಾರ್ದು ಕಷ್ಟ ಪಟ್ಲು. ಯಾರಿಗ ಬೇಕು ಹೇಳವ ಈ ಜೀವನ?
0: ಕೆಲವು ಅವಿವೇಕಿಗಳಿರ್ತವೆ, ಮನೆಯಲ್ಲಿ ಹೆಂಗಸರು ಮಕ್ಕಳು ಮರಿ ಇದೆ ಅಂತನೂ ನೋಡಲ್ಲ. ಅಲ್ಲೇ ಸೇತವೆ, ಅಲ್ಲೇ ಜಗಿತವೆ. ಯಾರನ್ನ ನೋಡಿ ಇವ್ರು ಕಲಿತರು, ಇವ್ರನ್ನ ನೋಡಿ ಮಕ್ಕಳು ಕಲಿತಾರೆ.
2: ಮಕ್ಕಳು ನಾವು ಹೇಳಿದ್ದನ್ನ ಸುಲಭವಾಗಿ ಕೇಳಲ್ಲ, ಆದರೆ ನಾವು ಮಾಡಿದ್ದನ್ನು ಸುಲಭವಾಗಿ ಮಾಡ್ತವೆ. ಅಂಥದ್ರಲ್ಲಿ ಮಕ್ಕಳನ್ನ ಅಂಗಡಿ ಕಳಿಸಿ ತಂಬಾಕು ತರಿಸ್ಕೊಳ್ಳೋ ಬುದ್ಧಿವಂತರು ಇದ್ದಾರೆ ಗೌರಮ್ಮ.
0: ಇವರು ಬುದ್ಧಿವಂತರಲ್ಲ ಶಿವಣ್ಣ, ಬುದ್ಧಿಗೇಡಿಗಳು ಬುದ್ಧಿಗೇಡಿಗಳು.
1: ನಮ್ಮ ಶ್ವಾಸಕೋಶ ಐತಲ್ಲ ಗೌರಮ್ಮ, ಮನುಷ್ಯನನ್ನು ಜೀವಂತವಾಗಿಡೋಕೆ 24 ಗಂಟೆನೂ ದುಡಿಯುತ್ತೆ. ಉಸಿರಾಟಕ್ಕೆ ಶುದ್ಧವಾದ ಆಮ್ಲಜನಕ ಪೂರೈಕೆ ಮಾಡುವ ಜವಾಬ್ದಾರಿ ಇದ್ರದ್ದು. ಇದರೊಳಗೆ ತಗೊಂಡೋಗಿ 6 ಕೋಟಿ ವಿಷ ತುಂಬತೀವಲ್ಲ.
0: ತಂಬಾಕಿನ ಬಳಕೆಯಿಂದ ಶ್ವಾಸಕೋಶದಲ್ಲಿ ಟಾರ್ನಂತ ರಾಸಾಯನಿಕ ಅಂಟಿಕೊಂಡು ಬಿಡುತ್ತಂತೆ. ಇಂಥವರ ಶ್ವಾಸಕೋಶವನ್ನ ಕೈಯಿಂದ ಹಿಂಡಿದ್ರೆ ಕಪ್ಪು ರಸ ಹರಿದು ಬರುತ್ತಂತೆ.
2: ಹಿಂಗಾದ್ರೆ ಗಂಗಮ್ಮ, ಶ್ವಾಸಕೋಶ ಅನ್ನೋದು ದಿವಸ ದಿವಸ ದುರ್ಬಲವಾಗ್ತಾ ಹೋಗುತ್ತೆ, ರಕ್ತಕ್ಕೆ ಆಮ್ಲಜನಕದ ಪೂರೈಕೆ ಸರಿಯಾಗಿ ಆಗಲ್ಲ ಕಣವ್ವ.
0: ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತಂತೆ. ನಮ್ಮ ಕೆಟ್ಟ ಅಭ್ಯಾಸಗಳಿಂದ ದೇಹದ ಅಂಗಗಳಿಗೆಲ್ಲ ಇನ್ನಿಲ್ಲದ ಸಮಸ್ಯೆಗಳು ಕಾಡ್ತವೆ.
1: ಇತ್ತೀಚೆಗೆ ತುಂಬಾ ಜನಕ್ಕೆ ಉಸಿರಾಟದ ತೊಂದರೆಗಳು ಉಂಟಾಗ್ತಾ ಇದೆ ಶಿವಣ್ಣ. ಉಸಿರಾಡದೆ ಆಗ್ದೇನೆ ಅದೆಂತದೋ ವೆಂಟಿಲೇಟರ್ ಹಾಕಿ ಮಲಗಿಸ್ತಾರಂತೆ. ದುಡ್ಡಿದ್ರೆ ವೆಂಟಿಲೇಟ್ರು, ಇಲ್ದಿದ್ರೆ ಬಿದಿರ್ ಮೋಟ್ರು.
0: ಹೌದು ಜಯಮ್ಮ, ಅಸ್ತಮಾ ರೋಗಕ್ಕೆ ತಂಬಾಕು ಮುಖ್ಯವಾದ ಕಾರಣವಂತೆ. ಗುರಪ್ಪನಿಗೆ ಅದೇ ಸಮಸ್ಯೆ ಅಲ್ವೇನವ್ವ? ಒಂದ್ಸಾರಿ ಅಡುಗೆ ಮನೆ ಮಿಕ್ಸರು ಥರ ಬರೋರೋ ಅಂದರೆ, ಇನ್ನೊಂದ್ಸಾರಿ ಹಳೆ ಕಾಲದ ಹಿಟ್ಟಿನ ಮಿಷಿನ್ ಥರ ಬರೋರೋ ಅಂತಲೇ.
2: ಆ ಶಬ್ದವೋ ಅರ್ಧ ಊರಿಗೆ ಸೈರನ್ ಕೇಳ್ದಂಗೆ ಕೇಳೋದು. ಆದರೂ ಪಾಪ ಅವನ ಸ್ಥಿತಿ ನೋಡೋಕ್ಕಾಗಲ್ ಕಣವ. ಒಂದ್ಸಾರಿ ಮೇಲಕ್ಕೆ ಹೋದ ಉಸಿರು ಕೆಳಗೆ ಬರ್ತಿರ್ಲಿಲ್ಲ, ಇನ್ನೊಂದ್ಸರಿಯ ಕೆಳಗೆ ಹೋದ ಉಸಿರು ಮ್ಯಾಕೆ ಬರ್ತಿರ್ಲಿಲ್ಲ. ಅದು ಹೋಗಲಿ ಅಂದರೆ ನಡುವಂತರದಾಗ ಸಿಗಾಕೊಂಡು ತೇಲ್ಗಂಡು ಮಾಲ್ಗಂಡಾಗೋದು. ಅದನ್ನ ನೋಡ್ತಾ ನೋಡ್ತಾ ಅವನಿಗಿರ್ಲಿ ನಮಗೆ ಉಸಿರು ನಿಂತಂಗಾಗೋದು.
0: ಅಸ್ತಮ ಐತಲ್ಲ, ಚಳಿಗಾಲದಲ್ಲಿ ಶೀತಕ್ಕೆ, ಬೇಸಿಗೆಯಲ್ಲಿ ಧೂಳಿಗೆ, ಮಳೆಗಾಲದಲ್ಲಿ ಮೋಡಕ್ಕೆ, ಹಿಂಗೇ 9 ಕಾಲ ಏನಾರ ಕಾರಣ ಹೇಳ್ಕೊಂಡು ರೋಗಿಯ ದೇಹನ ಜೀವ ಇರೋಕ್ಕೆ ಅಂತ ಗುತ್ತಿಗೆಗೆ ತಗೊಂಡ್ಬಿಡುತ್ತೆ. ಸಾಯಂಕಾಲ ಬಂದ ನೆಂಟನಂಗೆ ಇಲ್ಲೇ ಉಳಿಪಯಣ.
1: ಆಮೇಲೆ ಕ್ಯಾನ್ಸರ್ ಬಗ್ಗೆ ಹೇಳೋದೇ ಬೇಡ, ಭಾರೀ ಕೆಟ್ಟ ಕಾಯಿಲೆ. ಆ ಯಾತ್ನೆನ ನೋಡೋಕ್ಕಾಗಲ್ಲ ಕಣವ.
0: ಎಷ್ಟು ಥರದ ತಂಬಾಕಿದೆಯೋ ಅಷ್ಟು ಥರದ ಕ್ಯಾನ್ಸರ್ ಇದೆ. ದೇಹದ ಎಲ್ಲ ಭಾಗಕ್ಕೂ ಬಂದು ಒಕ್ಕರಿಸ್ಕೊಂಡು ಬಿಡುತ್ತೆ.
2: ಇದ್ರ ಬಗ್ಗೆ ಪ್ರಾರಂಭದಲ್ಲೇ ಗೊತ್ತಾದರೆ ಹುಷಾರಾಗತ್ತಂತೆ, ಆದರೆ ತುಂಬ ಸರಿ ಇದು ಗೊತ್ತಾಗೋದೆ ತಡವಾಗಿ. ಈ ಕಾಯಿಲೆ ಬಂದರೆ ರೋಗಿಗೂ ತೊಂದರೆ, ಅವ್ರಿಗಿಂತ ಹೆಚ್ಚಾಗಿ ಅವ್ರ ಮನೆಯವರಿಗೆ ಭಾರಿ ತೊಂದರೆ.
0: ತಂಬಾಕು ಸೇವನೆ ಮಾಡೋದ್ರಿಂದ ರಕ್ತದ ಕೆಲಸಕ್ಕೂ ತೊಂದರೆ ಉಂಟಾಗುತ್ತಂತಲ್ಲ ಶಿವಣ್ಣ.
1: ಏ ಆಗ್ಲಿ ಹೇಳಲಿಲ್ವೇ ಗೌರಮ್ಮ, ರಕ್ತ ಚೆನ್ನಾಗಿದ್ರೆ ನಮ್ಮ ದೇಹ ಮನಸ್ಸಿನ ಆರೋಗ್ಯನೂ ಕೂಡ ಚೆನ್ನಾಗಿರ್ತಿತ್ತೆ. ನಮಗೆ ಬೇಕಾದ ಆಮ್ಲಜನಕವನ್ನು ಶರೀರಕ್ಕೆ ಪೂರೈಕೆ ಮಾಡೋ ಜವಾಬ್ದಾರಿ ರಕ್ತದ್ದೇ.
0: ತಂಬಾಕಿನ ಬಳಕೆಯಿಂದ ರಕ್ತದಲ್ಲಿ ರಾಸಾಯನಿಕಗಳು ಸೇರಿಕೊಳ್ತವೆ, ಇದರಿಂದ ರಕ್ತದ ಸರಬರಾಜಿನಲ್ಲಿ ಏರುಪೇರಾಗಿ ತುಂಬ ತೊಂದರೆ ಉಂಟಾಗುತ್ತೆ.
2: ಶರೀರಕ್ಕೆ ಬೇಗ ಬೇಗ ಆಯಾಸ ಆಗುತ್ತೆ, ಯಾವುದೇ ಕೆಲಸನೂ ಮಾಡಲಾಗದಂತಹ ಸ್ಥಿತಿ ಉಂಟಾಗುತ್ತೆ. ಶುದ್ಧವಾದ ರಕ್ತವನ್ನು ನಮ್ಮ ಕೈಯಾರೆ ನಾವೇ ಕೆಡಿಸಿದಂಗಾಗುತ್ತೆ.
0: ನಮ್ಮ ನರಮಂಡಲದ ಮೇಲೂ ತಂಬಾಕು ಕೆಟ್ಟ ಪರಿಣಾಮ ಬೀರುತ್ತಂತಲ್ಲ ಶಿವಣ್ಣ. ಇದರ ಬಳಕೆಯ ಕಾರಣದಿಂದ ನಮ್ಮ ನರವ್ಯೂಹಗಳು ತುಂಬಾ ಘಾಸಿಗೊಳಗಾಗುತ್ತವಂತೆ.
1: ಹೌದು ಗೌರಮ್ಮ, ಇದರಿಂದಾಗಿ ಪಾರ್ಶ್ವವಾಯು ಬರುತ್ತೆ. ನೋಡ್ತಾ ಇದ್ದೀವಲ್ಲ ಇತ್ತೀಚೆಗಂತೂ ಇದು ತುಂಬಾ ಹೆಚ್ಚಾಗೈತೆ.
0: ಅದೇ ಲಕ್ಕು ಅಂತಾರಲ್ಲ, ಅದಲ್ವ ಜಯಮ್ಮ? ಛೇ ಛೇ, ಆ ಸ್ಥಿತಿ ಯಾರಿಗೂ ಬೇಡ ಕಣವ. ಅದಕ್ಕೇನು ಒಂದೊಂದು ರೂಪವ, ಕೈ ಕಾಲು ಬಾಯಿ ಸೊಂಟ ಎಲ್ಲಿಗೆ ಬೇಕೋ ಅಲ್ಲಿಗೆ ಬರುತ್ತೆ.
2: ಮೆದುಳಿನ ಭಾಗದಲ್ಲಿ ಏನಾದರೂ ಈ ಸಮಸ್ಯೆ ಉಂಟಾದರೆ ಬಲು ಕಷ್ಟವಂತೆ ಗಂಗಮ್ಮ. ಬದುಕಿನ ಪೂರ್ತಿ ಇದ್ದು ಇಲ್ದಂಗಿರೋದು. ಆಡಕ್ಕೆ ಹೋದರೆ ಮಾತು ಬರಲ್ಲ, ಎದ್ದಾಳಕ್ಕೆ ಹೋದರೆ ಕಾಲು ಬರಲ್ಲ.
0: ಅದು ಬಿಡು ಶಿವಣ್ಣ, ತಂಬ

0: ಹಾಕು ಬಳಸಿದರೆ ಕಣ್ಣು ಕೂಡ ಬೇಗ ಹಾಳಾಗುತ್ತಂತೆ.
1: ಕಣ್ಣು ಕಾಣ್ದಂಗಾಗುತ್ತೆ, ಮೂಗು ವಾಸನೆ ನೋಡೋ ಶಕ್ತಿನ ಕಳ್ಕೊಳ್ತಿತ್ತೆ, ಬಾಯಿ ರುಚಿ ನೋಡೋ ಶಕ್ತಿನೂ ಹಾಳಾಗೋಗುತ್ತೆ ಕಣ್ರವ್ವ.
2: ಅಲ್ಲಿನ ಎನಮಲ್ ನಾಶವಾಗುತ್ತಂತೆ, ಚರ್ಮದ ಕಾಂತಿ ತಾಳಿಕೆ ಬಾಳಿಕೆ ಹೋಗೋದಕ್ಕೆ ಬರುತ್ತೆ, ಮೂಳೆಗಳು ಬೇಗ ತಮ್ಮ ಶಕ್ತಿಯನ್ನ ಕಳೆದುಕೊಳ್ತವೆ.
3: ಈ ಚಟ ಇದ್ದವ್ರಿಗೆ ಬೇಗ ವಯಸ್ಸಾಗುತ್ತೆ, ಯುವಕರು ಅಂಕಲ್ ಆಗ್ತಾರೆ, ಅಂಕಲ್ಗಳು ಅಜ್ಜ ಆಗ್ತಾರೆ.
0: ಪ್ರಾರಂಭದಲ್ಲಿ ಇಂಥ ಅಭ್ಯಾಸಗಳು ಕುತೂಹಲಕ್ಕಾಗಿ ಪ್ರಾರಂಭವಾಗ್ತವೆ. ಸ್ನೇಹಿತರು ಒಟ್ಟಿಗೆ ಯಾರಿಗಾದ್ರೂ ಈ ಅಭ್ಯಾಸ ಇದ್ರೆ ಬೇರೆಯವರು ಕೂಡ ಇದಕ್ಕೆ ಪ್ರಯತ್ನ ಮಾಡ್ತಾರದು.
1: ಮದುವೆ ಅಂತಹ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಜನ ಸೇರಿದಾಗ ಇದರ ಅಭ್ಯಾಸದ ಬಳಕೆಯ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ.
2: ಕೆಲವೊಮ್ಮೆ ಮತ್ತೊಬ್ಬರ ಒತ್ತಡಕ್ಕೆ ಕಟ್ಟು ಬಿದ್ದು ಕಲಿಯೋದು ಕೂಡ ಇದೆ. ಅಭ್ಯಾಸಕ್ಕೆ ಏನೇ ಕಾರಣ ಇರಲಿ, ಕಲಿತ ಮೇಲೆ ಬಿಡೋದು ಕಷ್ಟ ಕಣಪ್ಪ.
3: ಒಳ್ಳೆ ಅಭ್ಯಾಸಗಳಿಂದ ಇದನ್ನೆಲ್ಲ ತಪ್ಪಿಸ್ಬೋದು ಗಂಗಮ್ಮ, ಆದ್ರೆ ಅದು ನಮಗೆ ಬೇಕಾಗಿಲ್ಲ. ಕಷಾಯ ಬಾಯಿ ಕಹಿ ಒಟ್ಟಿಗೆ ಸಿಹಿ, ನಮ್ಮ ಬಾಯಿ ಮನಸ್ಸಿಗೆ ರುಚಿನೇ ಮುಖ್ಯವಲ್ಲ.
0: ಪುಸ್ತಕ ಓದೋದು, ಚಿತ್ರ ಬಿಡಿಸೋದು, ಸಂಗೀತ ಹೇಳೋದು ಇಂಥ ಅಭ್ಯಾಸಗಳಿಂದ ಒಳ್ಳೇದಾಗುತ್ತೆ ಅಂದ್ರೆ ಇದಕ್ಕೆ ನಾವು ತಯಾರಿಲ್ಲ.
1: ಅಷ್ಟೇ ಅಲ್ಲ, ಯೋಗ, ಧ್ಯಾನ, ಭಜನೆ, ಸತ್ಸಂಗ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಕ್ರಿಯೆಗಳು ಕಣ್ರವ.
2: ಮಿತ ಆಹಾರದಿಂದ ಹಿತವಾಗುತ್ತದೆ. ಎಣ್ಣೆ, ಉಪ್ಪು, ಮಸಾಲೆ, ಸಿದ್ಧ ಆಹಾರ, ಬೀದಿ ಬದಿಯ ತಿನಿಸುಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ.
3: ಸೊಪ್ಪು, ತರಕಾರಿ, ಬೇಳೆಕಾಳು, ಕಬ್ಬಿನ ಹಾಲು, ಮಜ್ಜಿಗೆ, ಎಳನೀರು ಇವೆಲ್ಲ ತುಂಬಾ ಒಳ್ಳೆಯದು.
0: ಒಳ್ಳೆಯದಕ್ಕಿಂತ ಕೆಟ್ಟದರ ಆಕರ್ಷಣೆ ಸೆಳೆತ ಯಾವತ್ತೂ ಕೂಡ ಜಾಸ್ತಿ ಶಿವಣ್ಣ.
1: ಅದು ನಿಜ ಗೌರಮ್ಮ, ಇದನ್ನ ಅನುಸರಿಸೋದು ಪಾಲಿಸೋದು ನಮ್ಗೆ ಬೇಕಾಗಿಲ್ಲ. ನಾವು ಮನಸ್ಸಿನ ಮಾತು ಕೇಳ್ತೀವಿ, ಮೆದುಳಿನ ಮಾತು ಕೇಳಲ್ಲ.
2: ಇಷ್ಟೇ ಅಲ್ಲ, ಬಿಪಿ, ಮಕ್ಕಳಾಗದ ಸಮಸ್ಯೆ, ಏಕಾಗ್ರತೆಯ ಕೊರತೆ, ನಿಶಕ್ತಿ, ಅಸಿಡಿಟಿ, ಕಾಲ್ನೋವು, ಮೂಲವ್ಯಾಧಿ ಇಂತಹ ಹತ್ತಾರು ಸಮಸ್ಯೆಗಳ ಮೂಲ ಈ ತಂಬಾಕು.
3: ಗುಟ್ಕಾ ಕಲೆಯನ್ನ ಸ್ವಚ್ಛ ಮಾಡೋದಕ್ಕೆ ಅಂತ ನಮ್ಮ ರೈಲ್ವೆ ಇಲಾಖೆ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಂತೆ. ಇನ್ನು ಬೇರೆ ಬೇರೆ ಇಲಾಖೆಗಳ ಖರ್ಚು ಎಷ್ಟಿರ್ಬೋದು ನೀನೇ ಹೇಳು.
0: ಇದರಿಂದ ತಂಬಾಕು ಕಂಪನಿಗಳು ಉದ್ಧಾರ ಆಗ್ತವೆ. ಅಷ್ಟೇ ನೋಡು, ಇದರಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ.
1: ಒಂದು ಕಡೆ ಯುವ ಶಕ್ತಿಗೂ ಆಳು, ಇನ್ನೊಂದು ಕಡೆ ಸರ್ಕಾರದ ಹಣವೂ ಆಳು, ದುಡಿಯೋ ಜನ ಆಸ್ಪತ್ರೆ ಪಾಲು, ಮೂರು ಕಾಸಿನ ಹೊಗೆ ಸಪ್ಪಿಗೆ ದೇಶದ ಸ್ಥಿತಿಗತಿ ಮುಕ್ಕಾಲು ಮೂರು ಪಾಲು.
2: ಇದು ಬರೀ ಜನಗಳ ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲ, ದೇಶದ ಆರ್ಥಿಕ ಸಮಸ್ಯೆನೂ ಹೌದು.
3: ಜೊತೆಗೆ ಸಾಮಾಜಿಕ ಸಮಸ್ಯೆ, ಸ್ವಚ್ಛತೆಯ ಸಮಸ್ಯೆಗೂ ಕೂಡ ಕಾರಣ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ದೇಶದ ಮರ್ಯಾದೆಗೂ ಧಕ್ಕೆ ಆಗಿದೆ.
0: ಇವತ್ತು ನೀನು ನನ್ನನ್ನು ಸುಡುತ್ತೀಯ, ಸುಡು ಸುಡು ನಾಳೆ ನಿನ್ನನ್ನು ಸುಡುತ್ತೀನಿ ಅಂತ ತಂಬಾಕು ಹೇಳುತ್ತಂತೆ. ಇವತ್ತು ತಂಬಾಕು ಜಿಗಿಯೋ ಬಾಯಲ್ಲಿ ನಾಳೆ ಅನ್ನ ಜಿಗಿಯೋಕ್ಕಾಗಲ್ಲ.
1: ಇವತ್ತು ಒಳ್ಳೆಯ ಬೀಜ ಬಿತ್ತಿದ್ರೆ ನಾಳೆ ಒಳ್ಳೆಯ ಬೆಳೆ ಪಡಿಬಹುದು. ಚಿಕ್ಕಂದಿನಿಂದ ಒಳ್ಳೆಯ ಅಭ್ಯಾಸಗಳನ್ನು ಕಲಿತ್ರೆ ನಾಳೆ ಆರೋಗ್ಯದಿಂದ ಜೀವಿಸ್ಬೋದು.
2: ಇಂತಹ ಅಭ್ಯಾಸ ಇಲ್ಲದವರಿಗೂ ಆರೋಗ್ಯದ ಸಮಸ್ಯೆಗಳು ಬರ್ತವಲ್ಲ, ಇದಕ್ಕೇನು ಹೇಳೋದು ಶಿವಣ್ಣ?
3: ಈ ಸಮಸ್ಯೆಗಳಿಗೆ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು ಗಂಗಮ್ಮ, ಆದರೆ ಇದರ ಅಭ್ಯಾಸ ಇದ್ದವರಿಗೆ ಅಪಾಯ ಜಾಸ್ತಿ ಕಣವ.
0: ಅದರ ಜೊತೆಗೆ ಈ ತರದ ವ್ಯಸನಿಗಳಿಗೆ ಕಾಯಿಲೆಗಳು ಹುಷಾರಾಗುವ ಸಾಧ್ಯತೆಗಳು ಕಡಿಮೆ ಶಿವಣ್ಣ.
1: ಅಷ್ಟಕ್ಕೂ ಇವೇನು ಹೊಟ್ಟೆ ತುಂಬ ವಸ್ತುಗಳ, ಊಟ ನೀರು ಬೇಕೇ ಬೇಕು, ಇವೆಲ್ಲ ಬೇಡ ಕಣವ, ಸಾಕು.
2: ಇದಕ್ಕೆ ಬಲಿ ಬಿದ್ದವ್ರನ್ನ ನೋಡಿದ್ರೆ ಸಾಕಾಗೋಗುತ್ತೆ, ಸುಟ್ಟ ಬದನೆಕಾಯಿ ಆದಂಗ ಆಗಿರ್ತಾರೆ. ಅದೇನ್ ದುಡಿಮೆ ಮಾಡ್ತವೋ, ಅದಿ ಹಂಗ ಸಂಸಾರ ಸಾಗಿಸ್ತವೋ ಕಣಪ್ಪ.
3: ಇನ್ನು ಕೆಲವರು ಪ್ರಭಾವಿಗಳು ಇದ್ರ ಜಾಹೀರಾತಿನಲ್ಲಿ ಭಾಗವಹಿಸಿ ಜನಗಳ ದಾರಿ ತಪ್ಪಿಸ್ತಾರೆ.
0: ಎಲ್ಲಾ ಸಾಲದಾಗಿ ಅವರಿಗೆ ಈ ದುಡ್ಡು ಬೇಕಾಗಿತ್ತೆ ನೋಡಪ್ಪ, ಸ್ವಲ್ಪನಾದ್ರೂ ನೈತಿಕತೆ ಜೀವನ ಬೇಡವಾ ಇವರಿಗೆ?
1: ತಂಬಾಕಿನ ಉತ್ಪನ್ನಗಳ ಮೇಲೆ ಇದು ಆರೋಗ್ಯಕ್ಕೆ ಹಾನಿಕರ, ಇದ್ರ ಬಳಕೆಯಿಂದ ಸಾವು ಸಂಭವಿಸ್ತದೆ ಅಂತ ಬರ್ತಿರ್ತಾರಲ್ಲ.
2: ಬರೆಯೋದೇನು ಬರ್ದಿರ್ತಾರೆ, ಆದ್ರೆ ಭೂತಗನ್ನಡಿಯ ಬಳಸಿ ನೋಡಿದ್ರು ಕಾಣಲ್ಲ, ಹಂಗಿರುತ್ತೆ ಅದು. ಇಲ್ಲಿ ತಂಬಾಕು ಮಾರಬಾರದು, ಇಂಥವರಿಗೆ ತಂಬಾಕು ಕೊಡಬಾರದು, ಇಲ್ಲಿ ತಂಬಾಕು

0: ಸೇವನೆ ಮಾಡಬಾರದು ಅಂತ ಬೇಕಾದಷ್ಟು ಕಾನೂನುಗಳು ಇದಾವಲ್ಲ ಶಿವಣ್ಣ.
1: ಕಾನೂನುಗಳನ್ನ ಇದ್ದಾವ ಗಂಗಮ್ಮ, ಕಾನೂನು ಇರೋದೇ ಉಲ್ಲಂಘನೆ ಮಾಡೋಕೆ ಅಂತ ತಿಳ್ಕೊಂಡಿರೋ ಜನಗಳೇ ಜಾಸ್ತಿ. ಆದರೂ ಕೂಡ ಸಂಬಂಧಪಟ್ಟವರು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಲೇಬೇಕು.
2: ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ದೆ ಶಿವಣ್ಣ, ಇಂಗ್ಲೆಂಡ್ ದೇಶದಲ್ಲಿ 2008-09 ನಂತರ ಹುಟ್ಟಿದವರಿಗೆ ಜೀವಮಾನ ಪೂರ್ತಿ ತಂಬಾಕು ಮಾರಂಗಿಲ್ಲ ಅಂತ ಕಾನೂನೇ ಮಾಡಿದ್ದಾರೆ.
3: ಒಂದಷ್ಟು ವರ್ಷಗಳ ನಂತರ ಇಡೀ ಇಂಗ್ಲೆಂಡ್ ದೇಶವೇ ತಂಬಾಕಿನಿಂದ ಮುಕ್ತವಾಗುತ್ತೆ. ಎಂತ ಒಳ್ಳೆ ವಿಷಯ ನೋಡ್ರವ ಇದು.
0: ನಮ್ಮ ದೇಶದಲ್ಲಂತೂ ಇಂತಹ ಕಾನೂನುಗಳು ಕಡ್ಡಾಯವಾಗಿ ಜಾರಿಗೆ ಬರಬೇಕು. ಇಲ್ಲ ಅಂದ್ರೆ ಬರೀ ದಿನಾಚರಣೆ, ಒಣಭಾಷಣ ಇದೇ ಆಗುತ್ತೆ ನೋಡ್ ಶಿವಣ್ಣ.
1: ನಮ್ಮ ದೇಶದಲ್ಲಿ ತಂಬಾಕು ಸೇವನೆ ತ್ಯಜಿಸಿದ್ರೆ 2 ಕೋಟಿ ಕುಟುಂಬಗಳ ಬಡತನ ದೂರ ಆಗುತ್ತಂತೆ ಗಂಗಮ್ಮ.
2: ನೋಡು ಶಿವಣ್ಣ, ತಂಬಾಕು ಬಳಕೆ ನಿಲ್ಲಿಸಿದರೆ ಜನಗಳು ಆರೋಗ್ಯವಂತರಾಗ್ತಾರೆ, ಜೀವಿಸುವ ಅವಧಿ ಹೆಚ್ಚಾಗುತ್ತೆ.
3: ಅಷ್ಟೇ ಅಲ್ಲ ಗೌರಮ್ಮ, ದುಡಿಯುವ ಶಕ್ತಿ ಹೆಚ್ಚಾಗುತ್ತೆ, ಹಣಕಾಸಿನ ಸ್ಥಿತಿ ಉತ್ತಮ ಆಗುತ್ತೆ ಕಣವ್ವ.
0: ಸಂಸಾರಗಳು ಅನಾಥವಾಗೋದು ತಪ್ಪುತ್ತೆ, ಕುಟುಂಬಗಳನ್ನ ನೆಮ್ಮದಿಯಾಗಿರ್ತವೆ.
1: ಸರ್ಕಾರ ಜನಗಳ ಆರೋಗ್ಯದ ಮೇಲೆ ಮಾಡುವ ಹೂಡಿಕೆ ತಗ್ಗುತ್ತೆ, ಒಟ್ಟಾರೆ ಇಡೀ ದೇಶದ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣವಾಗುತ್ತೆ.
2: ಮೇ 31 ವಿಶ್ವ ಧೂಮಪಾನ ನಿಷೇಧ ದಿವಸದ ಮಹತ್ವವನ್ನು ನಾವೆಲ್ಲ ತಿಳಿಲೇಬೇಕು.
4: ತಂಬಾಕನ್ನು ತ್ಯಜಿಸಲೇಬೇಕು.
5: ಇದುವರೆಗೂ
6: ವಿಶ್ವ ಧೂಮಪಾನ ನಿಷೇಧ ದಿವಸ ಕುರಿತು
5: ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.
7: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
8: ಇಲ್ನೋಡು, ಇದು ನಿನ್ನ ಹೆಸರಿಗೆ
9: ಅಷ್ಟೇನು ಅವಸರ ಅತ್ತೆ?
8: ಅರೆ ಮತ್ತೆ, ಇದು ನಿನ್ನ ಹೆಸರಿಗೆ
9: ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
10: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
11: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
9: ಹಾಗೆಲ್ಲ ಮಾತಾಡ್ಬೇಡಿ.
10: ಏನು
12: ಆರ್ಬಿಐ ಹೇಳುತ್ತೆ?
7: ಜಾಣರಾಗಿರಿ, ಜಾಗರೂಕರಾಗಿರಿ.
13: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
7: ಈಗ ಕೇಳಿ ರೈತರಿಗೆ ಸಲಹೆ.
14: ಎಲ್ರು ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ಅಡಿಕೆಯಲ್ಲಿ ಹೆಚ್ಚಾಗಿ ಬಾಧಿಸುತ್ತಿರುವಂಥ ಕೆಂಪು ನುಸಿ, ಈ ಒಂದು ಕೀಟ ಮತ್ತು ಅದನ್ನು ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಬರ ಅಂತಲೇ ನಾವು ಅನ್ಕೋತೀವಿ, ಯಾಕಂದರೆ ಕಂಪ್ಲೀಟ್ ಡ್ರೈ ಇದೆ, ಟೆಂಪ್ರೇಚರ್ 40 ಡಿಗ್ರಿ ದಾಟಿದ್ದಾವೆ. ಸೊ ಇದರಲ್ಲೂ ಸಹಜವಾಗಿ ಮೊನ್ನೆ ಬಂದಂಥ ಬೇಸಿಗೆ ಮಳೆಗೆ ಈ ಒಂದು ಬಿಸಿಲು ಎರಡೂ ಸೇರಿಕೊಂಡು ಅಡಿಕೆ ತೋಟಗಳಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಬಾಧೆ ಕಂಡು ಬರ್ತಾ ಇದೆ. ಅದು ಸಣ್ಣ ಸಸಿಯಿಂದ ಹಿಡಿದು 20-30 ಅಡಿ ಇರುವಂಥ ತೋಟಗಳಲ್ಲೂ ಕೂಡ ನಮಗೆ ಈ ಕೆಂಪು ನುಸಿ ಬಾಧೆ ತೀವ್ರವಾಗಿ ಕಂಡು ಬಂದು ಗರಿಗಳು ಹಳದಿಯಾಗುವಂಥದ್ದು ಮತ್ತು ಅದರ ಮೇಲೆ ಒಣಗೋ ಸ್ಥಿತಿಗೆ ತಲುಪಿರುವಂಥ ಮರಗಳು ಕಂಪ್ಲೀಟು ಎಲ್ಲ ಗರಿಗಳನ್ನು ಸುಟ್ಟೋದಂಗೆ ಕಾಣಿಸ್ತಿರುವಂಥ ಬಾಧೆಗಳನ್ನ ನಾವು ಇವತ್ತು ತೋಟಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂತ ನೋಡಿದಾಗ ನಮಗೆ ಎಲೆ ಕೆಳಗಡೆ ಈ ಕೆಂಪು ನುಸಿಗಳು ಹೆಚ್ಚಾಗಿ ಕಂಡು ಬಂದಿರುವಂಥದ್ದು. ಸೊ ಇದರದ್ದು ನೋಡೋದಾದರೆ ನೀವು ಗರಿ ಕೆಳಗಡೆ ನಮ್ಮ ಹೆಬ್ಬೆರಳನ್ನ ಅದನ್ನು ತೇದು ನೋಡಿದಾಗ ಕೆಂಪು ಬಣ್ಣದಲ್ಲಿ ನಮಗೆ ಕೈಗೆಲ್ಲ ಅಂಟು ಬರೋದನ್ನು ನಾವು ಗಮನಿಸ್ಬೋದು. ಈ ರೀತಿ ಇದ್ದಾಗ ಅದು ಕೆಂಪು ನುಸಿ ಬಾಧೆಗೆ ತುತ್ತಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಗುರುತು ಸಿಗುವಂಥದ್ದು. ನಂತರ ಇದು

0: ಅದೇನಪ್ಪ ಅಂತಂದ್ರೆ ಮರಿ ಮತ್ತೆ ಪ್ರೌಢ ಎರಡೂ ಹುಳುಗಳು ಎಲೆ ಕೆಳಗಡೆ ಕುಂತು ರಸ ಕುಡಿಯೋದ್ರಿಂದ ಮೊದಲನೇದಾಗಿ ಎಲೆ ಮೇಲೆ ಮಚ್ಚೆಗಳು ಕಂಡು ಬರ್ತವೆ, ಸಣ್ಣ ಸಣ್ಣ ಮಚ್ಚೆಗಳು ಕಂಡು ಬಂದು ತದನಂತರ ಎಲೆ ಹಳದಿ ಆಗುವಂಥದ್ದು, ತದನಂತರ ಕಂಪ್ಲೀಟ್ ಸುಟ್ಟೋಗುವಂಥದ್ದು, ಎಲೆ ಸುಟ್ಟಿ ಹೋಗಿ ಒಣಗೋದಂಗೆ ಆಗ್ಬಿಡುವಂಥದ್ದು. ಬಟ್ ಇದನ್ನು ನಾವು ದೂರದಿಂದ ನೋಡಿದಾಗ ಏನೋ ರೋಗ ಬಂದಿದೆ ಅನಿಸುತ್ತೆ, ಬಟ್ ಇದು ರೋಗದಿಂದ ಬಾಧೆ ಅಲ್ಲ. ಈ ಒಂದು ನುಸಿಯಿಂದ ನಮಗೆ ರಸ ಇರೋದರಿಂದ ಗರಿಗಳು ಒಣಗ್ತಿರೋ ಅಂಥ ಲಕ್ಷಣಗಳು ನಮಗೆ ಕಂಡು ಬರುತ್ತವೆ. ಸೊ ಇದನ್ನು ಹತೋಟಿಯಾಗಿ ಮಾಡೋದು ಅಂತ. ಸೊ ಸಾಧಾರಣವಾಗಿ ಜೋರ್ ಮಳೆ ಬಂದರೆ ಈ ನುಸಿ ತನಗೆ ತಾನೇ ಹತೋಟಿ ಆಗ್ಬಿಡುತ್ತೆ. ಬಟ್ ಈ ಒಂದು ಒಣಸ್ಥಿತಿಯಲ್ಲಿ ಕಂಪ್ಲೀಟ್ ಶಕೆ ಇದ್ದು ಡ್ರೈ ಇರೋದ್ರಿಂದ ನಮಗೆ ನುಸಿ ಕಾಟ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕು. ಇಲ್ಲಾಂದರೆ ಕಂಪ್ಲೀಟ್ ಮರದಲ್ಲಿರುವಂಥ ಅಷ್ಟು ಎಲೆಗಳು ಸುಟ್ಟೋದಂಗಾಗಿ ಒಣಗೋದಂಗಾಗಿ ಹಸಿರಿನಂಶ ಕಡಿಮೆ ಆಗೋದ್ರಿಂದ ಆಹಾರ ಉತ್ಪತ್ತಿ ಕಡಿಮೆ ಆಗಿ ಬಂದಿರುವಂಥ ಫಸಲು ಕೂಡ ಉದುರಿ ನಮಗೆ ಇಳುವರಿ ನಷ್ಟ ಆಗುವಂಥ ಸಂಭವಗಳು ಕೂಡ ಕಂಡು ಬರ್ತವೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಯಾವುದೋ ಒಂದೊಂದು ಎಲೆಗಳು ಕೆಳಗಿನ ಎಲೆಗಳಲ್ಲಿ ನುಸಿ ಬಾಧೆ ಕಂಡು ಬಂದಿದ್ರೆ ಅಂಥ ಎಲೆಗಳನ್ನ ಬೇಕಂತ ತೆಗೆದು ಸುಟ್ಟಾಕ್ಬೋದು. ತದನಂತರ ನಮ್ಮಲ್ಲಿ ನೀರಿನ ಅವಕಾಶ ಇದ್ರೆ ಜೋರಾಗಿ ಗಿಡಗಳ ಮೇಲೆ ನೀರಿನ ಸಿಂಪರಣೆ ಮಾಡೋದ್ರಿಂದ ನುಸಿ ಬಾಧೆನ ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದ್ರೆ ನುಸಿನಾಶಕಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಿರೋದ್ರಿಂದ ನೇರವಾಗಿ ನುಸಿನಾಶಕಗಳನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಮ್ಗೆ ಸೂಕ್ತವಾಗಿರುವಂತ ನುಸಿನಾಶಕ ಅಂತ ನೋಡೋದಾದ್ರೆ ಫೆನಜಾಕ್ವಿನ್ ಅಂತೇಳಿ, ಸೊ ಇದನ್ನ 2 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡುವಂಥದ್ದು, ಅಥವಾ ಸ್ಪೈರೋಮೆಸಿಫೆನ್ ಅಂತ ಸಿಗುತ್ತೆ, ಅದನ್ನು 1 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡುವಂಥದ್ದು, ಅಥವಾ ಊಮೈಟ್ ಪ್ರೊಪಾರ್ಗೈಟ್ ಅಂತೇಳಿ ಇದನ್ನು 2 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ. ಬಟ್ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು, ನುಸಿಗಳು ಎಲೆ ಕೆಳಗಡೆ ಇರೋದ್ರಿಂದ ನಾವು ಔಷಧಿನ ಅಥವಾ ಕೀಟನಾಶಕನ ಸಿಂಪರಣೆ ಮಾಡ್ತೀನಿ ಅಂತಂದರೆ ಎಲೆ ಕೆಳಗಡೆ ಚೆನ್ನಾಗಿ ಬೀಳೋ ಥರ ನಾವು ಸಿಂಪರಣೆ ಮಾಡಿದಾಗ ನುಸಿಗಳು ಒಂದೇ ಸಿಂಪರಣೆಯಲ್ಲಿ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅಥವಾ ಜೋರು ಮಳೆ ಹೇಳ್ದಂಗೆ ಮುಂದೆ ಒಂದು 15-20 ದಿವಸ ಆದಮೇಲೆ ಜೋರು ಮಳೆ ಬಂದರೆ ಕಂಟ್ರೋಲ್ ಆಗ್ತವೆ, ಬಟ್ ಅಷ್ಟೊತ್ತಿಗೆ ನಮ್ಮಲ್ಲಿ ತೀವ್ರತೆ ಜಾಸ್ತಿ ಆದರೆ ನಷ್ಟ ಜಾಸ್ತಿ ಆಗೋ ಸಂಭವದಿಂದ ಈ ಒಂದು ಹಂತದಲ್ಲಿ ಈಗ ನುಸಿ ಬಾಧೆ ಏನಾದರೂ ಹೆಚ್ಚಾಗಿ ಕಂಡು ಬಂದಿದ್ರೆ ಒಂದು ನುಸಿನಾಶಕ ಸಿಂಪರಣೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಕುಂದಾಪುರ ಕಾರಟಕಿಗಳಲ್ಲಿ ತಲಾ 9 cm, ಕಿತ್ತೂರು ಲೋಕಾಪುರದಲ್ಲಿ 8 cm, ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆ 7 cm ಮಳೆಯಾದ ವರದಿಯಾಗಿದೆ. ಇನ್ನು ಹೊನ್ನಾವರ, ಹುಕ್ಕೇರಿ, ಸಿರ್ಸಿ, ಬೈಲಹೊಂಗಲಗಳಲ್ಲಿ ತಲಾ 6 cm, ಗೋಕರ್ಣ, ಕುಮುಟ, ತಾವರೆಗೆರೆ, ಬಾಲ್ಕಿ, ಹುಬ್ಬಳ್ಳಿಗಳಲ್ಲಿ ತಲಾ 5 cm, ಕುಂದಗೋಳ, ಸೇಡಬಾಲ್, ಎಡ್ರಾಮಿ, ಬಾಗೇವಾಡಿ, ಚಳ್ಳಕೆರೆಯಲ್ಲಿ ತಲಾ 4 cm, ಕಲದಗಿ, ಕೊಟ್ಗೆಹಾರ, ಮಂಠಾಳ, ನರಗುಂದ, ನೇಲೋಗಿ, ನಿಪ್ಪಾಣಿ, ರಬಕವಿ, ಸಂಡೂರು, ಶೋರಾಪುರ, ಯಲಬುರ್ಗಗಳಲ್ಲಿ ತಲಾ 3 cm, ಬನವಾಸಿ, ಧರ್ಮಸ್ಥಳ, ಜೋಯಿಡಾ, ಕಡೂರು, ಖಾನಾಪುರ, ಕೊಪ್ಪಳ, ಮಣಿ, ಪುತ್ತೂರು, ಬೆಳಗಾವಿ, ಬೆಂಗಳೂರು ನಗರ, ಬೇವೂರು, ಭಾಗಮಂಡಲಗಳಲ್ಲಿ ತಲಾ 1 cm, ಬ್ರಹ್ಮಾವರ, ಚಿತ್ರದುರ್ಗ, ಧಾರವಾಡ, ಧಾರವಾಡ PTO, ಗಬ್ಬೂರು, ಗದಗ್ PBO OBC, ಗೇರುಸೊಪ್ಪ, ಗೋಕಾಕ, ಹಿರಿಯೂರು, ಜಾಲಹಳ್ಳಿ, ಕಂಪ್ಲಿ, ಕೆಂಭಾವಿ, ಕುಕನೂರು, ಕುಣಿಗಲ್ ಹಾಗೂ ಲೋಂಡಾಗಳಲ್ಲಿ ತಲಾ 1 cm ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಗಾಳಿಯೊಂದಿಗೆ ಗಂಟೆಗೆ 30-40 km ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳೋಣ ಒಂದು ಜನಪದ ಗೀತೆ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ

0: ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ ಕಳೆದ ಏಪ್ರಿಲ್ 8ರ ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ ಶೇಕಡ 23%ಕ್ಕಿಂತ ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ

ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಎನ್ಎಸ್ಯುಐ ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು ಜೂನ್ 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ ಶೇಕಡ 49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡ 23.2 ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡ 9.9 ಮತಗಳೊಂದಿಗೆ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಅರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಅರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪ

0: ಪಶಿನ್ಯಾನ್ ಅವರ ಪಕ್ಷ ಶೇಕಡಾ 49.8% ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡಾ 23.2% ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡಾ 9.9% ಮತಗಳೊಂದಿಗೆ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿಕೊಂಡಿತು. ಆರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 7:13:13. ಇನ್ನೀಗ ಕೇಳೋಣ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅರ್ಜಿತ್ ಸಿಂಗ್, ತುಳಸಿ ಕುಮಾರ್ ಹಾಗೂ ಅರ್ಮಾನ್ ಮಲ್ಲಿಕ್ ಅವರು ಹಾಡಿರುವ ಏರ್ಲಿಫ್ಟ್ ಚಿತ್ರದ ಗೀತೆ.

ಇನ್ನೀಗ ಕೇಳೋಣ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ವಿವಾಹ್ ಚಿತ್ರದ ಗೀತೆಯನ್ನ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ರವೀಂದ್ರ ಜೈನ್.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಇನ್ನೀಗ ಕೇಳೋಣ ಬಾಬುಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಹಮ್ ತುಮ್ ಚಿತ್ರದ ಗೀತೆಯನ್ನು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 8:48. ಇನ್ನೀಗ ಕೇಳೋಣ

ஜனரஞ்சனி. ಜನರಂಜನಿ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ನೂರ ಎರಡು ಪಾಯಿಂಟ್ ಆರು ಮೆಗಾಹರ್ಟ್ಸ್ನ ಎಲ್ಲ ಕೇಳುಗರಿಗೂ ಇಂದಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಯಾವೆಲ್ಲ ಪತ್ರಗಳು ಬಂದಿದೆಯೇ, ಯಾರೆಲ್ಲ ಯಾವೆಲ್ಲ ಚಿತ್ರಗೀತೆಗಳನ್ನು ಕೇಳೋದಿಕ್ಕೆ ಇಷ್ಟಪಟ್ಟು ಪತ್ರ ಬರೆದಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಪತ್ರ ಬಂದಿದೆ ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಶ್ಯಾಮಲ್.

ಅಶ್ವಿನಿ ಆನಂದ್ ಹಾಗೂ ಮನ್ವಿತ್ ಅವರು ಬರೀತಾರೆ. ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂದಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನು ಕೇಳೋಣ.

ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಪತ್ರ ಬಂದಿದೆ. ಹೊಸಕೋಟೆ ತಾಲೂಕು ಎಸ್ ನಾರಾಯಣಕೆರೆ ಗ್ರಾಮದಿಂದ ರಮೇಶ್ ಶ್ಯಾಮಲಾ ಹಾಗೂ ಅಶ್ವಿನಿ ರಮೇಶ್ ಅವರು ಬರೆದಿದ್ದಾರೆ. ಅನುಪಮಾ ಚಿತ್ರದ ಗೀತೆಯನ್ನು ಕೇಳೋಕೆ ಇಷ್ಟಪಟ್ಟಿದ್ದಾರೆ. ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಅನುಪಮಾ ಚಿತ್ರದ ಗೀತೆಯನ್ನು. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಅಶ್ವಥ್ ವೈದಿ.

ಕೇಳುಗರೆ ಕೇಳ್ತಾ ಇದ್ದೀರಿ ಜನರಂಜನಿ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ ಪಿ ಸುಶೀಲಾ ಹಾಗೂ ರಮೇಶ್ ಅವರು ಹಾಡಿರುವ ರಣಧೀರ ಚಿತ್ರದ ಗೀತೆಯನ್ನ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಈ ಗೀತೆಯನ್ನ ಪ್ರಸಾರ ಮಾಡಿ ಇಂತ ಪತ್ರ ಬರೆದಿದ್ದಾರೆ ಜಗಳೂರು ತಾಲೂಕು ಸಾಲಗಟ್ಟೆಯಿಂದ ಜಿಸಿ ಶಿವಕುಮಾರ್. ಮನೆಯವರಿಗೆಲ್ಲ ಈ ಗೀತೆ ತುಂಬಾ ಇಷ್ಟ, ಪತ್ರ ಬರೆದಿದ್ದೀನಿ ಪ್ರಸಾರ ಮಾಡಿ ಅಂದಿದ್ದಾರೆ. ಧನ್ಯವಾದಗಳು ತಮ್ಮ ಪತ್ರಕ್ಕಾಗಿ. ಕೇಳೋಣ ರಣಧೀರ ಚಿತ್ರದ ಗೀತೆಯನ್ನು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನರಂಜನಿ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:16:17. ಇನ್ನೀಗ ಕೇಳೋಣ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಈ ಗೀತೆಯನ್ನ ಮೆಚ್ಚಿ ಪ್ರಸಾರ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿವಲೀಲಾ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ ಹಾಗೂ ಮನೆಯವರು. ಬನ್ನಿ ಕೇಳೋಣ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು.

ಕಾರ್ಯಕ್ರಮದಲ್ಲಿ ಮುಂದಿನ ಪತ್ರವನ್ನು ನೋಡೋಣ. ಕೋಟೆ ಓಬಳಾಪುರದಿಂದ ಬರೆದಿದ್ದಾರೆ ಪತ್ರವನ್ನು ಡಾಕ್ಟರ್ ಜಗದೀಶ್, ಸಾನಿಕಾ ರುದ್ರಮ್ಮ ಹಾಗೂ ಹುಗಿ ಮಲ್ಲಯ್ಯ ಅವರು. ಇವರ ಮೆಚ್ಚಿನ ಗೀತೆ ಬಡವರ ಬಂಧು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಬಡವರ ಬಂಧು ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಎಂ ರಂಗರಾವ್.

ಕೇಳುಗ್ರೆ, ಮುಂದಿನ ಪತ್ರದ ಕಡೆಯೇ ಗಮನ ಹರಿಸೋಣ. ಈ ಪತ್ರ ಬಂದಿದೆ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ. ನಾಗೇಂದ್ರಪ್ಪ, ಸೃಷ್ಟಿ, ಸೃಜನಾ, ಎರಳನಾಯ್ಕ ಮನೆಯವರಿಗೆಲ್ಲ ಈ ಗೀತೆಯನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ವರ್ಷ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಎಸ್ ನಾರಾಯಣ್ ಅವರದು, ಸಂಗೀತ ಸಂಯೋಜನೆ ಎಸ್ ಎ ರಾಜ್ಕುಮಾರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನರಂಜನಿ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮುಂದುವರೆಸೋಣ. ಯಾವ ಗೀತೆಗಾಗಿ ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಶಿಕಾರಿಪುರ ತಾಲೂಕು ಹೊಸೂರಿನಿಂದ ಎಚ್ ಮಹೇಶ್ ಹಾಗೂ ಸ್ನೇಹಿತರಿಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ಅವಳೇ ನನ್ನ ಹೆಂಡತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ಈ ಗೀತೆಯನ್ನು ಹಾಡಿದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನೀಗ ಕೇಳೋಣ ಬಾಳಬಂಧನ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಾಹಿತ್ಯ ವಿಜಯನಾರಸಿಂಹ ಅವರದು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್. ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿಯವರು.

ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಪತ್ರ ಬಂದಿದೆ ನೋಡೋಣ. ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಪತ್ರ ಬರೆದಿದ್ದಾರೆ ದಾವಣಗೆರೆಯಿಂದ ಗಗನ್, ಗಣೇಶ್, ರಕ್ಷಿತ್ ಹಾಗೂ ಉಮೇಶ್ ಸಿರಿಗೆರೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಕೇಳೋಣ ವಚನಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9:15:17. ಇನ್ನೀಗ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಸಿ ಅಶ್ವಥ್ ಅವರ ರಾಗ ಸಂಯೋಜನೆ ಇರುವ ಗೋಪಾಲಕೃಷ್ಣ ಅಡಿಗರ ರಚನೆಯ ಒಂದು ಭಾವಗೀತೆ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.

0: ಇನ್ನು ಮುಂದೆ ಕೇಳಿ ನಾಟಕ ಮಗಳು ಮನೆಯ ಬೆಳಕು.
1: ನಾಟಕ ಮಗಳು ಮನೆಯ ಬೆಳಕು, ರಚನೆ ಪ್ರಕಾಶ್ ಕಕ್ಕನವರ್, ನಿರ್ದೇಶನ ಮಂಜುಳಾ ಪುರಾಣಿಕ್. ಕೇಳಿ ನಾಟಕ ಮಗಳು ಮನೆಯ ಬೆಳಕು.
2: ಲಕ್ಷ್ಮಿ ತಿನ್ನ ತಿನ್ನ, ದ್ರಾಕ್ಷಿ ತಿನ್ನು, ಗೋಡಂಬಿ ತಿನ್ನು, ಹಣ್ಣು ಹಂಪ್ಲ ಬೇಕಾದಷ್ಟು ತಿನ್ನ. ಯಾವುದು ಚಿಂತೆ ಮಾಡಕ್ ಹೋಗ್ಬೇಡ. ನೀನು ದಿನ ತುಂಬಿದ ಬಸುರಿ ತಿಳಿತಿಲ್ಲ, ತಿಂದುಂಡು ಬದಾಮು ಬಣ್ಣದ್ದು ಒಂದು ಗಟ್ಟಿ ಮುಟ್ಟ ಗಂಡ ಕೂಸಿನ್ನಿ ಹಡಿಬೇಕ್. ಹಂಗ ಮತ್ತೇನಾದ್ರೂ ಹೆಣ್ಣು ಹಡಿದ್ಯೋ ನೀನು ಉಳೆಂಗಿಲ್ಲ, ನಿನ್ನ ಆ ಹೆಣ್ಣು ಕೂಸು ಉಳೆಂಗಿಲ್ಲ. ನೋಡ್ ಲಕ್ಷ್ಮಿ, ನಮ್ಮ ಮನೆತನದೊಳಗ ಇದುವರೆಗೂ ಒಂದು ಹೆಣ್ಣು ಕೂಸು ಹುಟ್ಟಿಲ್ಲ. ಮೊದಲ ಹೇಳಿರ್ತೇನೆ, ಆಕಾಶ ನೋಡುವ ನನ್ನ ಹುರಿ ಮಾಡಿದ ಮೀಸೆ ನೆಲ ನೋಡುವಂಗ ಮಾಡಬೇಡ, ತಿಳಿತಿಲ್ಲ.
3: ಅಲ್ರಿ ಹೆಣ್ಣಂದ್ರ ಅಷ್ಟ್ಯಾಕ ತಾತ್ಸಾರ ನಿಮ್ಗೆ ಅಂತೀನಿ. ನೀವು ಒಂದು ಹೆಣ್ಣಿನಿಂದನ ಈ ಭೂಮಿ ಮೇಲೆ ಬಂದದ್ದು ಅಂತ ಮರಿಬೇಡ್ರಿ. ಹೆಣ್ಣು ಸಂಸಾರದ ಕಣ್ಣು. ಅಷ್ಟಕ್ಕೂ ಹೆಣ್ಣು ಕೂಸನ್ನ ಹಡಿಯೋದು ಮತ್ತ ಗಂಡು ಕೂಸನ್ನ ಹಡಿಯೋದು ನನ್ನ ಕೈಯಾಗ ಎಲ್ಲದ? ಎಲ್ಲಾ ಶಿವನ ಇಚ್ಛಾ ಅಲ್ಲೇನು?
2: ಏನ್ ಲಕ್ಷ್ಮಿ, ನನಗ ಉಪದೇಶ ಮಾಡುವಂಗದ ಅಲ್ಲ ನಿನ್ನ ಮಾತಿನ ಧಾಟಿ. ಲೇ ತಿಳ್ಕೊಳ್ಳಲೇ, ಗಂಡ ಹುಡುಗ ವಂಶದ ಉದ್ಧಾರಕ, ಮನೆ ದೀಪ ಬೆಳಗುವವ. ಆದ್ರ ಹೆಣ್ಣು ಅದು ಮನಿ ದೀಪ ಆರಿಸೋದು. ಹೆಣ್ಣ ಮಗಳನ್ನ ಬೆಳೆಸಿ ದೊಡ್ಡ ಆಕಿನ ಮಾಡಿ ಜಗ್ಗಷ್ಟು ವರದಕ್ಷಿಣೆ ಸುರಿದು ಮತ್ತೊಬ್ಬರ ಮನೆಗೆ ಕಳಿಸ್ಬೇಕು. ಅದ ಗಂಡ ಹುಡುಗಿದ್ರ ಸಾಯು ತನಕ ನಮ್ಮ ಮನೆಯಾಗಿದ್ದು ನಮ್ಮ ಮನೆತನ ಬೆಳಗ್ತಾನ.
3: ಅಲ್ರಿ ನಾನ್ ತುಂಬಿದ ಬಸರಿ, ನನಗ ಹಿಂಗೇನೇನು ಹೇಳಿ ಹೆದರ್ಸ್ಬೇಡ್ರಿ. ಹೆಣ್ಣೇನು ಗಂಡೇನು ಒಂದು ಆರೋಗ್ಯವಂತ ಕೂಸಿನ ಹಡಿ ಅಂತ ಯಾಕೆ ಆಶೀರ್ವಾದ ಮಾಡಬಾರ್ದು?
2: ನೀನು ಗಂಡ ಹಡದ್ರೆ ಎಲ್ಲಾ ಆಶೀರ್ವಾದಗಳು ನಿನಗೆ. ಲೇ ಕೇಳಿಲ್ಲ, ನಮ್ಮ ಗೌಡರ ಮನೆತನಕ್ಕೆ ಸೊಸೆಯಂದ್ರಾಗಿ ಮತ್ತೊಂದ ಮನೆತನದಿಂದ ಬರಬೇಕು. ಆದ್ರ ನಮ್ಮ ಮನೆತನದ ಯಾವ ಹೆಣ್ಣು ಮಕ್ಕಳು ಸೊಸೆಯಂದ್ರಾಗಿ ಹೊರಗೆ ಹೋಗುವಂಗಿಲ್ಲ, ತಿಳಿತಿಲ್ಲ. ನಾನ ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ.

ಯಾಕಿವರಿಗೆ ಹೆಣ್ಣಂದ್ರ ಇಷ್ಟೊಂದು ತಾತ್ಸರ ಅಂತೀನಿ. ಇವ್ರನ್ನ ಹಡದವ್ವನೂ ಒಂದು ಹೆಣ್ಣ ಅಲ್ಲೇನು. ಇವರ ಕೈ ಹಿಡಿದು ಬಾಳ ಸಂಗಾತಿಯಾಗಿ ಬಂದ ನಾನು ಒಂದು ಹೆಣ್ಣ ಅಲ್ಲೇನು. ಎಲ್ಲಾರು ನನ್ನ ಗಂಡನಂಗ ಗಂಡ ಮಗ ಬೇಕು ಗಂಡ ಮಗ ಬೇಕು ಅಂತ ವಿಚಾರ ಮಾಡಿದ್ರ ಜಗತ್ತಿನ್ಯಾಗ ಹೆಣ್ಣ ಸಂತತಿ ಇಲ್ದ

0: ಮಾನವ ಕುಲನ ನಶಿಸಿ ಹೋಗ್ತಿತ್ತು.
1: ಯವ್ವ ದ್ಯಾಮವ್ವ, ಈಗ ಕುಡುಗೋಲು ಕುಂಬಳಕಾಯಿ ಎರಡೂ ನಿನ್ನ ಕೈಯಾಗ ಅವ. ನನಗೆ ಒಂದು ಗಂಡ ಮಗನು ಕೊಟ್ಟು ಈ ದುರುಡ ಗಂಡನಿಂದ ನನ್ನ ಪಾರು ಮಾಡು. ಇಲ್ಲ, ನನಗೆ ಒಂದು ಹೆಣ್ಣು ಕೂಸನ್ನು ಕೊಟ್ಟು ಗಂಡನ ಕೈಯಿಂದ ನನ್ನ ಕೊಲ್ಲಿಸಿ ನನಗೆ ಮುತ್ತೈದಿ ಸಾವು ಕೊಡವ.

0: ಒಂದಿಷ್ಟ ತಡ್ಕೊಳ್ರಿ ಅವರ, ಒಂದಿಷ್ಟ ತಡ್ಕೊಳ್ರಿ, ಹಾಗೆ ಹೊತ್ತು ಅವರ ಅವರ ಸ್ವಲ್ಪ ತಡ್ಕೊಡ್ರಿ, ಸ್ವಲ್ಪ ತಡ್ಕೊಡ್ರಿ, ಹಾಗೆ ಹೊತ್ತು ತಡ್ಕೊಡ್ರಿ, ತಡ್ಕೊಡ್ರಿ.
1: ಬಸ್ಯಾ
2: ಗೌಡ್ರ,
1: ನಮ್ಮ ಮನೆಯ ಖರ್ಗಿ ಬ್ಯಾನಿ ತಿನ್ನಾಕತ್ತೆ ಎಷ್ಟೊತ್ತಾತಲ್ಲೋ, ಇನ್ನು ಯಾವ ಸುದ್ದಿನ ಬರವಲ್ಲಂದು.
3: ತಡ್ರಿ ಗೌಡ್ರ, ಅವಸರ ಯಾಕೆ ಮಾಡಾಕತ್ತೀರಿ ನೀವು? ಒಳ್ಳೆ ಸುದ್ದಿನ ಬರ್ತದೆ ತಡ್ರಿ. ಆ ತೋರ್ ತೋರ್ರಿ, ಎಲಿ ಅಡಿಕೆ ಹಾಕೊಡ್ರಿ.
1: ಬಿಡ್ಲೆ, ಪಾಸಿರ ಅಡಿಕೆ ನಾಲ್ಕು ಚೀಟ್ ತಂಬಾಕ ಖಾಲಿ ಆಗಿ ಹೋದು. ಆ ಸೂರ್ಗಿತ್ತಿ ಶಾಂತವಾಗ ಇನ್ನು ಎಷ್ಟು ಹೊತ್ತಕತ್ತಿ ಅಂತ ಕೇಳ್ಕೊಂಡ್ರ ಬಾ ಹೋಗು, ಈ ಮಳಿ ಒಂದು ಹಚ್ಚಡ್ಯಾಕತ್ತೈತಿ.
3: ಅಷ್ಟ್ಯಾಕ ಅವಸರ ಮಾಡ್ತೀರಿ ಗೌಡ್ರ, ಹೆರಿಗೆ ಅದು ಆಗೋ ವೇಳಕ್ಕ ಆಗ್ತತಿ.
4: ಅಮ್ಮ
1: ಕೂಸಳು ಧ್ವನಿ ಕೇಳ್ಸಾಕತ್ತು ಗೌಡ್ತಿಗೆ, ಹೆರಿಗೆ ಆತಂತ ಕಾಣ್ತತ್ಲಿ.
5: ಹೌದ್ರಿ ಗೌಡ್ರ, ಕೂಸು ಅಳೋ ಧ್ವನಿ ಕೇಳಾಕತ್ತದ. ಅರೆ ಅಲ್ಲಿ ನೋಡ್ರಿ, ಸೂಲ್ಗಿತ್ತಿ ಶಾಂತವ್ವ ಹೊರಗ್ ಬಂದು ನೋಡ್ರಿ ಅಲ್ಲಿ.
1: ಹೌದಲ್ಲು
0: ಗೌಡ್ರ, ಗೌಡ್ರ ಹೆರಿಗೆ ಆತ್ರಿ ಗೌಡ್ತಿದು.
1: ಏನಾತ ಅದನ್ ಮೊದಲು ಹೇಳ.
0: ಗಂಡ ಕೂಸ್ ಆಗೈತ್ರಿ.
1: ನನಗ್ ಗೊತ್ತಿತ್ತು ಗಂಡ ಮಗನ ಹುಡ್ತಾನ ಅಂತ. ಏ ಬಸ್ಯ
3: ಗೌಡ್ರ,
1: ಸುತ್ತ ಹತ್ತು ಹಳ್ಳಿಗೆ ಸಿಹಿ ಹಂಚು ವ್ಯವಸ್ಥೆ ಮಾಡೋ. ಈ ಗೌಡ್ರ ಮನೆತನಕ್ಕ ಒಬ್ಬ ವಾರಸ್ತಾರ ಬಂದ. ಏ ಲಕ್ಷ್ಮಿ, ಗಂಡ ಕೂಸಿನ ಹಡದು ನೀನು ಬದುಕೊಂಡಿ.
0: ಗೌಡ್ರ, ಹುಟ್ಟಿದ ಕೂಸು ಒಂದ ಅಲ್ರಿ, ಅವಳಿ ಜವಳಿ ಹುಟ್ಟ್ಯಾವು. ಹೂನ್ರಿ,
1: ಗೌಡ್ರ ಮನೆತನಕ್ಕ ಇಬ್ಬಿಬ್ರು ವಾರಸ್ತಾರ. ಸೂಲ್ಗಿತ್ತಿ ಶಾಂತವ್ವ,
0: ಆದ್ರ ಎರಡನೇ ಕೂಸು ಹೆಣ್ಣು ಹುಟ್ಟೈತ್ರಿ.
1: ಏನು?
0: ಹೂನ್ರಿ,
1: ಎರಡನೇದ್ದು ಹೆಣ್ಣು ಹುಟ್ಟ.
0: ಹೂನ್ರಿ.
1: ಲೇ ಶಾಂತವ್ವ, ಈ ಅನುಷ್ಠಾನ ಹೆಂಗರ ಮಾಡಿ ಈ ಊರ್ ದಾಟಿಸ್ಬಿಡು. ಈ ಊರು ಗೌಡ್ಗ ಗಂಡಿನ ಜೊತೆ ಒಂದು ಹೆಣ್ಣನು ಹುಟ್ಟಿತ್ತು ಅಂತ ಯಾರಿಗೂ ಗೊತ್ತಾಗಬಾರ್ದು. ತಿಳಿತಿಲ್ಲ
0: ಗೌಡ್ರ ನೀವು? ಮತ್ತೆ ಹೂ ಅಂದ್ರ ನಾನ ಈ ಹೆಣ್ಣು ಕೂಸಿನ ಸಾಕೋತೇನ್ರಿ. ನನಗೂ ಮಕ್ಕಳಿಲ್ಲ, ಊರ್ ಹೆಣ್ಮಕ್ಳಿಗೆಲ್ಲ ಹೆರಿಗೆ ಮಾಡ್ಸೇನ್ರಿ. ಆದ್ರ ನನಗ ಅದ್ಯಾವ್ರು ಹೆರಿಗೆ ಭಾಗ್ಯ ಕೊಡ್ಲಿಲ್ರಿ. ನೀವು ಪರ್ಮಿಷನ್ ಕೊಟ್ರೆ ನಾ ಈ ಕೂಸಿನ.
1: ಶಾಂತವ್ವ, ಮೊದಲ ಆ ಹೆಣ್ಣು ಅನಿಷ್ಠಾನ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಇನ್ನೊಮ್ಮೆ ಈ ಊರಾಗ ನಿನ್ನ ಮೊಸಳಿ ತೋರ್ಸಾಕ್ ಹೋಗ್ಬೇಡ. ತಗೋ ಈ ನಾಲ್ಕು ತೊಲಿ ಬಂಗಾರದ ಚೈನ, ಯಾರ ಕಿವಿಯಾಗೂ ಈ ಸುದ್ದಿನ ಉಸಿರ ಬೇಡ. ತಿಳಿತಿಲ್ಲ?
0: ಹ್ಞೂ ಗೌಡ್ರ, ನಾ ಇನ್ ಯಾವತ್ತು ನಿಮ್ ಊರ್ ಕಡೆ ತಲೆ ಹಾಸಂಗಿಲ್ರಿ. ನಾ ಬರ್ತೀನ್ರ ಗೌಡ್ರ.
1: ಬಸ್ಯಾ
3: ಗೌಡ್ರ,
1: ವಿಲಾಸ ಗೌಡ್ರಿಗೆ ಗಂಡ ಹುಟ್ಟೇದಂತ ಊರ್ ತುಂಬಾ ಡಂಗ್ರ ಹೊಡಸ್ರಿ. ನಿಂತಲ್ಲಿ ಹೋಗ್ಲಿ.
3: ಹೋಗ್ಯನ್ರಿ ವ್ಯಾಪಾರ ಹೊಂಟ.
1: ಲಕ್ಷ್ಮಿ, ನನಗ್ ಬಹಳ ಸಂತೋಷ ಆತ್ ನೋಡ, ಕಡಿಗೂ ಒಬ್ಬ ಗಂಡ ಕೂಸಿನ ನನಗ್ ಕೊಟ್ಟಿ. ನಿನಗೇನ್ ಬೇಕು ಹೇಳ.
6: ನನಗೇನ್ ಬೇಕು ಅದು ನಿಮಗ ಕೊಡ್ಲಿಕ್ ಆಗಂಗಿಲ್ಲ ಬಿಡ್ರಿ. ನನ್ನ ಇನ್ನೊಂದು ಹೆಣ್ಣು ಕೂಸು ಹುಟ್ಟಿದ ದಿನಾನ ತಾಯಿ ಮಡಲಿ ಬಿಟ್ಟು ಹೋತು ಪಾಪ. ಈಗ ಅದು ಎಷ್ಟು ಹಳ್ಳಿ ಕತ್ತದೋ ಏನು, ಅದಕ್ಕ ಹಾಲು ಯಾರು ಕುಡಿಸ್ಬೇಕು, ಅದು ಹೆಂಗ್ ಬದುಕ್ತದೋ ಏನು. ಆ ನನ್ನ ಕಂದ ಹೆಣ್ಣಾಗಿ ಹುಟ್ಟಿದ್ದ ಒಂದು ತಪ್ಪಾತಲ್ಲ. ಅಯ್ಯೋ ನನ್ನ ಕಂದ, ನೀನು ಯಾಕರೆ ಹೆಣ್ಣಾಗಿ ಹುಟ್ಟಿ ಬಂದೆವಾ ಯಾಕರೆ.
1: ಈಗ ಅಳೋದು ಸಾಕು, ನಿಂದೇನ ಪ್ರೀತಿದ್ರು ಅದನ್ನ ಈ ಗಂಡು ಕೂಸಿಗೆ ತೋರಿಸು. ಆ ಹೆಣ್ಣ ಕೂಸನ್ನ ಮರ್ತಬಿಡ. ನಮ್ಮ ಈ ಸುಪುತ್ರಗ ಏನ್ ಹೆಸರಿಡನೋ ಹೇಳ. ನೀ ಯಾವ ಹೆಸರು ಹೇಳ್ತೀಯೋ ಅದನ್ನ ಇಡೋಣ. ಏನಂತಿ?
6: ಅದನ್ನ ಯಾಕೆ ಕೇಳ್ತೀರಿ? ಅದನ್ನು ನೀವ ಇಟ್ಬಿಡ್ರಿ.
1: ಹನುಮಂತ ಗೌಡ ಅಂತ ಇಟ್ರ ಹೆಂಗ ಅಂತೀನಿ. ಆ ರಾಮಾಯಣದ ಹನುಮಂತನಂಗ ಶೂರ ಮತ್ತ ಪರಾಕ್ರಮಶಾಲಿಯಾಗಿ ಮೆರಿಲಿ ನಮ್ಮ ಮಗ. ಏನಂತಿದ್ದಕ್ಕೆ ನೀನು? ನಿನ್ನೇನು ಕೇಳುದು, ನಾ ಹೇಳಿದ್ದ ಹೆಸರು.

0: ಗೌಡ್ರ
1: ನೋಡ್ಲಿ ನಮ್ಮ ಹನುಮಂತಗೌಡ ಹೆಂಗ್ ಬೆಳೆದ್ರಿ ಅಂತ ನೋಡ.
0: ಹೌದ್ರಿ ಗೌಡ್ರ, ಹೌದೌದು, ರಾಮಾಯಣದ ಹನುಮಂತನಂಗ ಎತ್ತರಕ್ಕೆ ಬೆಳೆದ್ರಿ ಅಂತ ನೋಡ್ರಿ.
2: ಅವ ಯಾರ ಮಗ ರೀ?
0: ನಿಮ್ಮ ಮಗ. ಎಲ್ಲಾ ನಿಮ್ಮಂಗ ಆಗ್ತಾನ ನೋಡ್ರಿ.
1: ನಮ್ಮಂಗ ಅಲ್ಲ, ನಮ್ಮನ್ನ ಮೀರಿಸುವಂತವಾಗಬೇಕು ನಮ್ಮ ಹನುಮಂತಗೌಡ.
3: ನಿಮ್ಮ ಸುಪುತ್ರ ಬೆಳೆದು ನಿಂತಾನ, ಅವನ್ನ ಸಾಲಿಗೆ ಹಾಕೋ ವಿಚಾರ ಅದನ್ನ ಇಲ್ಲ.
1: ಏನ ಈ ಊರ ಧನಿಯ ಮಗ ಸಾಲಿಗೆ ಹೋಗ್ಬೇಕಾ?
3: ನಿಮ್ಮ ಮಗನ್ನ ಮನೆಗ ಇಟ್ಕೊಂಡು ಕೂಡ್ತೀರೇನ್ ಮತ್ತ? ನಾವಂತೂ ಸಾಲಿ ಮೆಟ್ಲ ಹತ್ತಲಿಲ್ಲ, ಓದು ಬರಹ ಕಲೀಲಿಲ್ಲ. ನನ್ನ ಮಗನಾದ್ರೂ ಸಾಲಿಗೆ ಹೋಗಿ ನಾಲ್ಕು ಅಕ್ಷರ ಕಲೀಲಿ. ಈಗ ಕಾಲ ಬದ್ಲಾಗ್ಯದ್ರಿ, ಎಲ್ಲಾರು ಶಾಲಿಗೆ ಹೋಗ್ಬೇಕು, ಶಾಲಿ ಕಲಿಬೇಕು.
1: ಏ ಅಕ್ಷರ ಕಲ್ತು ನೌಕರಿ ಮಾಡಿ ತಿಂಗಳ ಪಗಾರಕ್ಕ ಕೈ ಒಡ್ಡಿ ನಿಲ್ಲುವಷ್ಟು ಗತಿಗೆಟ್ಟಿಲ್ಲ ನಮ್ಮ ಹನುಮಂತಗೌಡ. ನಾಲ್ಕು ತಲಿ ಕೂತು ತಿಂದ್ರು ಕರಗದಷ್ಟು ಆಸ್ತಿ ಐತಿ ಅವಂಗ. ಅವನ ಅಕ್ಷರ ಕಲ್ತು ನಾಲ್ಕು ಮಂದಿಗೆ ಕೈ ಎತ್ತಿ ಪಗಾರ ಹಂಚಾವ, ಪಗಾರಕ್ಕೆ ಕೈ ಒಡ್ಡಿ ನಿಲ್ಲಾವಲ್ಲ. ಯಾಕ್ಲೇ ಬಸಿಯ?
0: ಹೌದ್ರಿ ಗೌಡ್ರ.
1: ಕೇಳಿ ತಂಬಕತ್ತ?
0: ತಗೋರಿ ಗೌಡ್ರ.
1: ನೋಡ, ನಮ್ಮಜ್ಜ ಸಾಲಿಗೆ ಹೋಗ್ಲಿಲ್ಲ, ನಮ್ಮಪ್ಪ ಸಾಲಿ ಕಟ್ಟಿ ಹತ್ತಲಿಲ್ಲ. ನಾನು ಸಾಲಿಗೆ ಹೋದ್ನೇನ?
0: ಹೋಗ್ಲೇ ಇಲ್ಲ. ಸಾಲಿಗೀಲಿ ಏನಿದ್ರು ಅದು ನಮ್ಮಂಥವ್ರಿಗೆ, ಅದಕ್ಕ ನನ್ನ ಮಗ ಸಾಲಿಗೆ ಹೋಗ್ತಾನ್ರಿ.
1: ಲೇ ನನ್ನ ಮಗನ, ನೀನು ಪುಣ್ಯ ಮಾಡಿದಿ, ನಮ್ಮಂಥ ದನ್ಯಾರ ಮಂತ್ಯಂದ ಹುಟ್ಟಿ. ಹೋಗ್ ಆಟ ಆಡ್ಕೊಂಡು ಹೋಗು. ನೋಡ, ಹಂಗ ಹೆಸರಿ ತಕ್ಕಂಗ ಹನುಮಂತನ ಆಗ್ಯಾನ್ಲೇ ನನ್ನ ಮಗ. ಖರೇನ ನಮ್ಮ ಮನೆತನದ ಹೆಸರು ಉಳಿಸ್ತಾನಿವ. ತಾರ್ಲೇ ಬಸಿ ಅಡಿಕೆಲಿ ತಂಬಾಕ.
0: ತಗೊಳ್ರಿ ಗೌಡ್ರ.
1: ಬಸ್ಯ ನೀನ್ ಏನ ಹೇಳಲಿ, ಚಟವೇ ಚಟುವಟಿಕೆಯ ಮೂಲ. ಒಬ್ಬ ಮನುಷ್ಯ ಚಟುವಟಿಕೆಯಿಂದ ಇದ್ದಾನ ಅಂದ್ರ ಅವಗೊಂದು ಚಟ ಇರ್ಲಿಕ್ಕೇ ಬೇಕು. ಏನಂತಿಲೇ ತಮ್ಮ ನೀನು?
0: ಹೌದ್ರಿ ಗೌಡ್ರ, ಹೌದು. ಬೀಜ ಮಾತು ನೋಡ್ರಿ ಇದು.
3: ಏನ್ರಿ ನಮ್ ಮಗ ಹನುಮ್ಯ ಹಾಳಾಗೂ ಎಲ್ಲಾ ಲಕ್ಷಣನು ಕಾಣಿಸ್ಲಿಕ್ಕತ್ತಾವ.
1: ಯಾಕ ಏನಾತೀಗ?
3: ನಿಮ್ಮ ಸುಪುತ್ರ ಇಷ್ಟು ದೊಡ್ಡವಾದ್ರೂ ಕೆಲಸ ಇಲ್ಲ, ಕಾರ್ಯ ಇಲ್ಲ. ದಿನಾಲು ಕಂಟ್ ಮಠ ತಿಂತಾನ, ಹೊಲದ ಕಡೆ ಹೋಗ್ತೀನಂತ ಹೇಳಿ ನೀವು ಕೊಡಿಸಿದ ಆ ಪಟಪಟಿ ಹತ್ಕೊಂಡು ಬುಡು ಬುಡು ಬುಡು ಬುಡು ಬುಡು ಶಬ್ದ ಮಾಡ್ಕೊಂತ ಊರ್ ಹೊರಗಿನ ಆಲದ ಕಟ್ಟಿ ಮ್ಯಾಲೆ ಇವನಂಗ ನಾಲ್ಕು ಮಂದಿ ಉಡಾಳ ಭಂಟ್ರನ್ನು ಜೋಡಿ ಮಾಡ್ಕೊಂಡು ಹುಲಿ ಮನಿ ಚಕ್ಕ ಆಡ್ಕೊಂತ ಹೊತ್ತು ಕಳಿತಾನ.
1: ಕಳಿಲಿ ಬಿಡ ಗೌಡ್ರ ಮಗಾವ.
3: ಇಲ್ಲಾಂದ್ರ ಅಲ್ಲಿ ಇಲ್ಲಿ ಕಾಲ್ಕೆದ್ರಿ ಜಗಳ ತಕ್ಕೊಂಡು ಅಂಗಿ ಹರ್ಕೊಂಡು ಬರ್ತಾನ. ಅಲ್ರಿ ಕೂತು ತಿಂದ್ರ ಕುಡ್ಕಿ ಹೊನ್ನು ಸಾಲದು ಅಂತ ಶಾಸ್ತ್ರನ ಅದ. ಅದೇನೆ ಹೇಳ್ತಾರಲ್ಲ, ಕಲ್ತವ್ರಿಗೆ ಕೈ ತುಂಬಾ ಕೆಲಸ ಅಂತ, ಅನ್ಫಡ್ಗ ಉಂಡಾಡೋ ಕೆಲಸ ಅಂತ.
1: ಏ ನೀ ಅನ್ನೋದ್ರ ಏನಂತ ಈಗ?
3: ಅದೂ ಅವನ್ ತಪ್ಪಲ್ರಿ, ಅವ ಸಣ್ಣವಿದ್ದಾಗ ಅವನ್ನ ಸಾಲಿಗೆ ಕಳ್ಸಿದ್ರ ನಾಲ್ಕ ಅಕ್ಷರ ಕಲ್ತು ಊರಾಗಿನ ಈ ಉಳಿದು ಹುಡುಗರಂಗ ಅವನು ಬುದ್ಧಿವಂತನಾಗ್ತಿದ್ದ. ಅದ ನೋಡ್ರಿ ನಮ್ ಮನ್ಯಾಗ ಕೂಲಿ ಕೆಲಸಕ್ಕಿದ್ದ ಪಕೀರಪ್ಪನ ಮಗ ಸಿದ್ದಪ್ಪ ಸಾಲಿ ಕಲ್ತು ದೊಡ್ಡ ಸಾಹೇಬಾಗ್ಯಾನ. ಮನೆಗೆ ಆಫೀಸಿಗೆ ಜೀಪ್ನಾಗ ಅಡ್ಡಾಡ್ತಾನ.
1: ಸಾಕ್ ಮಾಡ್ ನಿನ್ ಉಪದೇಶನ. ಏ ಬಸ್ಯ
0: ಗೌಡ್ರ,
1: ತಾರ್ಲಿ ಅಡಿಕೆಲಿ
0: ತಗೊಳ್ರಿ.
1: ಏನ ಬಿಸಿಲಪ್ಪ ಇದು? ಭೂಮಿ ಅನ್ನೋದು ಬೆಂಕಿ ಬೆಂಕಿ ಆಗಿ ಹೋಗೈತಿ. ಸತತ ಮೂರು ವರ್ಷದಿಂದ ಹೌದನ್ನು ಮಳಿನ ಆಗಿಲ್ಲ.
0: ಹೌದ್ರಿ ಗೌಡ್ರ, ನಮ್ಮೂರ್ ಬುದ್ಧಿವಂತ ಅಂತ ಇದ್ದಾನಲ್ಲ ಆ ಬಾಳ್ಯ, ಊರಾಗಿನ ದೊಡ್ಡ ದೊಡ್ಡ ಗಿಡ ಮರಗಳನ್ನ ಕಡ್ದು ಹಾಕಿದ್ರಿ, ಅದಕ್ಕ ಸರಿಯಾಗಿ ಮಳಿ ಆಗವಲ್ತು ಅಂತ ಊರ್ ತುಂಬಾ ಹೇಳ್ಕೋಂತ ಹೊಂಟಾನ್ ಶಾನ್ಯ. ಅಲ್ರಿ ಗೌಡ್ರ, ನಮ್ಮ ಹೊಲದಾಗಿನ ನಮ್ಮ ಮರಗಳನ್ನ ಕಡದ್ರ ಮಳಿ ಯಾಕೆ ಕಮ್ಮಿ ಆಗ್ತೈತ್ರಿ ಗೌಡ್ರ? ಗಿಡ ನೆಡ್ರಿ ಮರ ಕಡಿಬೇಡ್ರಿ ಅಂತ ಊರ್ ತುಂಬಾ ಡಂಗ್ರ ಸಾರ್ಕೋಂತ ಹೊಂಟಾನ.
1: ಹೌದ್ಲಿ, ಇವರು ನಾಲ್ಕ ಅಕ್ಷರ ಕಲ್ತ್ರ ಸಾಕ ಊರ್ ತುಂಬಾ ಪುರಾಣ ಹೇಳಕ ಶುರು ಮಾಡ್ತಾರ ಮಕ್ಕಳ. ನನಗ ಅನಸಾಕತ್ತೈತಿ ಯಾವ್ದ ದೇವಿ ಸಿಟ್ಟಿ ಗೆದ್ದಿರಬೇಕು ಅಂತ ಅನಸ್ತೈತಿ. ನೀ ಏನಂತಿಲೇ ಬಸೆ ಇದಕ್ಕ?
0: ಬಿಡ್ರಿ ಗೌಡ್ರ, ಹಂಗೇನು ಇಲ್ಲ. ಅದ ಆ ಬುದ್ಧಿವಂತ ಬಾಳ್ಯಾನ ಹೊಲ ಯಾವಾಗ್ಲೂ ನೋಡಿದ್ರು ಹಚ್ಚು ಹಸಿರಾಗಿರ್ತದ, ಮತ್ತ ಅವಂಗ ಯಾಕ ದೇವಿ ಶಾಪ ತಟ್ಲಿಲ್ಲ?
1: ಆ ಮಗ ಬಾಳ್ಯ ಅಷ್ಟೊಂದು ಮುಂದ್ ವರದಾನ ಅಂದ್ರ ಏನೋ ಮಾಟ ಮಾಡಿರ್ಲಿಕ್ಕೇ ಬೇಕು. ಅಲ್ಲಿ ಅವರಪ್ಪ ಅವ್ವ ನಮ್ ಮನ್ಯಾಗ ಎಷ್ಟೋ ವರ್ಷ ಕೂಲಿ ಕೆಲಸ ಮಾಡಿಲ್ಲನೆ.
0: ಹೌದೌದು,
1: ಈಗ ಅವರಪ್ಪ ಅವಗ ಕೂಲಿ ಕೆಲಸ ಮಾಡೋದ್ ಬಿಡಿಸಿ ಮನ್ಯಾಗ ದೇವ್ರ ನೋಡ್ಕೊಳಂಗ ನೋಡ್ಕೊಳಕತ್ತಾನಂತ ಆ ಮಗ ಬಾಳ್ಯ.
0: ಹೌದ್ರಿ,
1: ಅಷ್ಟ ಅಲ್ಲಿ ಊರ್ ಮುಂದಿನ ಹೊಲ ಖರೀದಿ ತಗೊಂಡನಂತ. ಅದೇನು ಮಾಟ ಮಾಡ್ಯಾನೋ ಏನು, ಅಲ್ಲಿ 12 ತಿಂಗಳು ಅವನ ಹೊಲ ಹಸಿರು ಹಸಿರ ಆಗಿರ್ತತಂತ. ಅದ ನಮ್ಮ ಹೊಲ ನೋಡಿದ್ರ ಮಳಿ ಇಲ್ಲದ ಸೊರಗ್ ಹೋಗ್ಯಾವ. ಇದಕ್ಕ ಮಾಟ ಅಂದ ಮತ್ತೇನಂತಾರಲಿ, ನಮ್ಮ ಯಾವ ಕೆಲಸ ಬರೊಬ್ಬರೂ ಆಗವಲ್ವು. ಮನೆಯಾಗ ನೋಡಿದ್ರ ಕಿರಿಕಿರಿ, ನಮ್ಮ ಮನೆಯಕಿಗೆ

0: ಆ ಕಡಿ ಹೊಲದ ಮಾರಾಮ ದೇವಿಲಿ ದಿನಾಲು ಕನಸಿನ್ಯಾಗ ಬರ್ತಾಳಂತ.
1: ಹೌದ್ರ
2: ಗೌಡ್ರ ಗೌಡ್ರ
0: ಯಾರ
2: ಹೊರಗ್ ಬರ್ರಿ ಇಲ್ಲೇ.
0: ಹಾ ಬಂದೆ ಬಂದೆ. ಹ್ಮ್ ಯಾರಪ್ಪ ನೀನ?
2: ನಾನ್ರಿ ಗೌಡ್ರ, ಚಸ್ಮಾ ಅಂಗಡಿ ಚಿದಾನಂದ.
0: ಯಾಕಪ್ಪಾ ಚಸ್ಮಾ ಚಿದಾನಂದ, ನೀನು ನಮ್ಮನಿತನ ಬಂದಿ? ನಮ್ಮನ್ಯಾಗ ಯಾರಿಗೂ ಚಸ್ಮಾ ಬಂದಿಲ್ಲಪ್ಪ.
2: ಅಲ್ರಿ ಗೌಡ್ರ, ನಿಮ್ ಮಗ ನಮ್ ಚಸ್ಮಾ ಅಂಗಡಿ ಬಂದು ಎಲ್ಲಾ ಹಾಳ್ ಮಾಡಿ ಹೋಗ್ಯಾನ. ಅನ್ಪಡ ಗವಾರ.
0: ಏ ಅವ ಯಾಕ ನಿಮ್ ಅಂಗಡಿ ಬರ್ತಾನ್ರಿ? ಅವಂಗ ಚಸ್ಮಾದ ಅವಶ್ಯಕತೆನೇ ಇಲ್ಲ, ಯಾಕಂದ್ರ ಅವಂಗ ಓದಾಕ ಬರಂಗಿಲ್ಲ. ನೀವು ಅವ ಅಂತ ಹೇಳಿ

0: ಇರ್ಬೇಕಂತ ಅಂಗಡಿಯಾಗಿನ ಎಲ್ಲ ಚಶ್ಮಾ ತಗದ್ ತಗದ್ ತೋರಿಸಿದೆ.
1: ತೋರ್ಸಬೇಕ್ರಿಪ್ಪ, ಮತ್ತ ಅಂಗಡಿ ನಿಮ್ದಲ್ಲ
0: ಅಲ್ರಿ. ನಿಮ್ ಮಗ ಚಶ್ಮಾ ಹಾಕೋತಿದ್ದ, ಪೇಪರ್ ತನ್ನ ಮುಖಕ್ಕೆ ಹಿಡಿತಿದ್ದ, ಓದ್ತಿದ್ದ, ಆದ್ರೆ ಅವಂಗ ಯಾವ್ದು ಚಶ್ಮಾ ಒಪ್ಪಿಗೆ ಆಗ್ಲಿಲ್ಲ. ನಾನು ಅಂಗಡಿಯಾಗಿನ ಚಶ್ಮಾ ತೋರಿಸಿ ತೋರಿಸಿ ಸುಸ್ತಾಗಿ ಕಡೆಕ ಅವ ಪೇಪರ್ ಉಲ್ಟಾ ಹಿಡಿದು ಓದ್ಲಿಕ್ಕೆ ಕತ್ತಾಗ, ಅಲ್ಪ ನಿನಗ ಓದ್ಲಿಕ್ಕರ ಬರ್ತತಿಲ್ಲೋ ಮಾರಾಯ ಅಂತ ಕೇಳ್ದೆ. ಅವಾಗ ನಿಮ್ಮ ಹೆಬ್ಬಟ್ಟ ಮಗ ನಾನು ಸಾಲಿ ಕಟ್ಟಿನ ಹತ್ತಿಲ್ರಿ ಅಂದ. ಆದ್ರ ನಮ್ಮೂರ್ ಪೋಸ್ಟ್ಮನ್ ಹೇಳ್ದ ಓದೋ ಚಶ್ಮಾ ಹಾಕೊಂಡ್ರ ಓದಾಕ್ ಬರ್ತದ ಅಂತ. ಅಯ್ಯೋ ಹೆಬ್ಬಟ್ ಹನುಮ, ಬರೇ ಓದೋ ಚಶ್ಮಾ ಹಾಕೊಂಡ್ರ ಓದಾಕ್ ಬರುದಿಲ್ಲ, ಓದಾಕ್ ಬರಿಯಾಕ್ ಬರ್ಬೇಕಂದ್ರ ಸಾಲಿ ಕಟ್ಟಿ ಹತ್ಬೇಕನಪ್ಪ ಅಂದೆ. ನಿನ್ ಕಡೆ ಓದೋ ಚಶ್ಮಾ ಇಲ್ಲಂದ್ರ ಅಂಗಡಿ ಹಾಕಿಟ್ಟಿ ಅಂತ ನಮ್ ಚಶ್ಮಾ ಅಂಗಡಿಯಾಗಿನ ಎಲ್ಲಾ ಚಶ್ಮಾ ಪುಡಿ ಪುಡಿ ಮಾಡಿ ಲಕ್ಷಾಂತರ ರೂಪಾಯಿ ಹಾಳು ಮಾಡಿ ಬಂದಾನ್ ರೀ ಗೌಡ್ರ ನಿಮ್ ಮಗ.
2: ಬರಬ್ಬರ ಮಾಡ್ಯಾನ್ ನೋಡ್ ನನ್ನ ಮಗ. ಅಲ್ಲು ಓದೋ ಚಶ್ಮಾ ಇಲ್ಲಂದ್ರ ಯಾಕ ಚಶ್ಮಾದ ಅಂಗಡಿ ಇಟ್ಟು ಜನರಿಗೆ ಮೋಸ ಮಾಡ್ತೀರಿ ನೀವು?
0: ಅಯ್ಯೋ ನೀವು ನಿಮ್ ಮಗ ನಂಗೆ ಹೆಬ್ಬಟ್ಟ. ಈ ಹೆಬ್ಬಟ್ಟ ನಮ್ ದೇಶಕ್ ಒಂದ್ ದೊಡ್ಡ ಸವಾಲ್ ಆಗ್ಯದ, ದೇಶದ ಪ್ರಗತಿಗೆ ಅಡ್ಡಗಾಲ ಹಾಕ್ಯದ. ನಮ್ಮಂತ ವಿಶಾಲ ದೇಶ ಶತಪ್ರಯತ್ನ ಮಾಡಿದ್ರು ಈ ಹೆಬ್ಬಟ್ ಸಮಸ್ಯೆಯಿಂದ ಹೊರಗ್ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡ್ರಿ ನಿಮ್ ಮಗನ ಮ್ಯಾಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನಿ, ಪೊಲೀಸರು ಬಂದು ನಿಮ್ ಮಗನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ, ಬಿಡಿಸ್ಕೊಂಡ್ ಬರ್ರಿ ಹೋಗ್ರಿ. ಹಂಗ ನೀವಿಬ್ರು ತಂದಿ ಮಗ ವಯಸ್ಕರ ಸಾಲಿಗೆ ಹೋಗಿ ನಾಲ್ಕು ಅಕ್ಷರ ಕಲ್ತು ಈ ದೇಶಕ್ಕೆ ಉಪಕಾರ ಮಾಡ್ರಿ.
2: ಲೇ ಲೇ, ನಾನ್ ಯಾಕೆ ಹೋಗ್ಲಿಲ್ಲ ವಯಸ್ಕರ ಸಾಲಿಗೆ? ನನಗೇನು ಕಮ್ಮಿ ಆಗೈತಿ? ನಾಲ್ಕು ತಲೆಮಾರು ಕುಂತು ತಿನ್ನುವಟ್ಟ ಆಸ್ತಿ ನನ್ನ ಕಾಲ ಬುಡದಾಗ ಬಿದ್ದೈತಿ.
0: ಗೌಡ್ರ ಇದ್ ನಿಮ್ಮ ನಾಲ್ಕು ತಲೆಮಾರು ಕೂತ್ ತಿನ್ನುವಷ್ಟು ಆಸ್ತಿನ ಉಳಿಸ್ಕೊಳ್ಲಿಕ್ಕೂ ವಿದ್ಯಾ ಬೇಕೇನ್ರಿಪ್ಪ? ಎಲ್ಲಿ ಬೇಕಲ್ಲಿ ನಿಮ್ಮ ಹೆಬ್ಬಟ್ಟು ಒತ್ತಿದ್ರ ನಿಮ್ಮ ನಾಲ್ಕು ತಲೆಮಾರಿನ ಆಸ್ತಿ ಕೈ ಬಿಟ್ಟು ಹೋಗ್ತದ. ಹುಷಾರು.
3: ಏನ್ರಿವ, ನಮ್ಮ ಹನುಮಾನ ಪೊಲೀಸರಿಗೆ ಹಿಡಿದು ಕೊಟ್ಟಿನಿ ಅಂತ ಹೆದರಿಸಿ ಹಾದ, ಮುಂದೆ ಏನ್ ಗತಿ ಅಂತ. ಹೌದ್ರಿ, ನಾ ಎಷ್ಟು ದಿನದಿಂದ ನಿಮ್ಗೆ ಹೇಳಿಕತ್ತೀನಿ, ನೀವು ನನ್ನ ಮಾತಿಗೆ ಬೆಲಿನ ಕೊಡಂಗಿಲ್ಲ. ಇದು ಆ ಮಾರೆಮ್ಮನ ಕಾಟ. ನಮ್ಮ ಕಡೆ ಹೊಲದಾಗಿನ ಮಾರೆಮ್ಮ ದೇವ್ರು ದಿನಾ ನನ್ನ ಕನಸಿನಾಗ ಬಂದು ಬಲಿ ಬಲಿ ಅಂತ ಹೇಳ್ತಾಳ. ಇದನ್ನೆಲ್ಲ ನೋಡಿದ್ರ ಇದು ಆ ಮಾರೆಮ್ಮನ ಪ್ರಕೋಪನ ಇರಬೇಕು ಅನಿಸ್ತದ.
2: ನಮ್ಮ ಕಡೆ ಹೊಲದ ಮಾರೆಮ್ಮನ ಕಾಟ ಅಂತ ನನಗೂ ಅನಿಸ್ತೈತಿ. ಎಷ್ಟೋ ವರ್ಷಗಳಿಂದ ಮಾರಮ್ಮಗ ಪೂಜಾ ಮಾಡಿಲ್ಲ, ಬಲಿನೂ ಕೊಟ್ಟಿಲ್ಲ, ಮಾರಮ್ಮ ಸಿಟ್ಟಿಗೆದ್ದಾಳ ಅಂತ ಕಾಣ್ತೈತಿ. ಮಾರಮ್ಮ ದೇವಿ, ನಮ್ಮ ಮ್ಯಾಲ ಸಿಟ್ಟಿಗೆ ಹೇಳ್ಬೇಡವ್ವಾ, ನಿನಗ್ ಬಲಿ ಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ.
4: ಗೌಡ್ರ, ಆದಷ್ಟು ಲಗುನ ಅವನ ಜಾತ್ರೆ ಇಟ್ಕೋಬೇಕ್ರಿ.
2: ಹೌದಲೇ ಬಸ್ಯ, ನೀನು ಗುಡಿ ಪೂಜಾರಿಗೆ ನಮ್ಮ ಮನಿಗೆ ಬರಾಕ್ ಹೇಳ.
4: ಹೂನ್ರಿ,
2: ಮುಂದಿನ ಮಾಸಿಗೆ ನಮ್ಮ ಕಡಿ ಹೊಲದ ಮಾರಮ್ಮನ ಜಾತ್ರೆ ಐತಿ ಅಂತ ಊರಾಗೆಲ್ಲ ಡಂಗ್ರ ಸಾರೋಣಂತ. ಇನ್ನು ಯಾಕೆ ನಿಂತೀಯೋ, ಹೋಗ್ ಕರ್ಕೊಂಡ ಪೂಜಾರಿನ.
4: ಹೊಂಟರಿ ಹೊಂಟರಿ ಗೌಡ್ರ,
2: ಹೋಗ್ ಹೋಗ್.
5: ಗೌಡ್ರ ಗೌಡ್ರ ಗೌಡ್ರ ಇದ್ದಾರೇನ್ರಿ?
2: ಯಾರು? ಬಾಳಪ್ಪನ, ಬಾ ಬಾ ಬಾ. ಇದೇನಪ್ಪ ಇದೇನು, ಊರಾಗಿನ ಬುದ್ಧು ಅಂತರಲ್ಲ ನನ್ನ ಮನೆ ಮುಂದೆ ಬಂದಂಗಾತು.
5: ಗೌಡ್ರ, ಮುಂದಿನ ವಾರ ಮಾರೆಮ್ಮನ್ ಜಾತ್ರೆ ಮಾಡ್ತೀರಂತೆ?
2: ಹೌದಪ್ಪ, ನೀವೆಲ್ಲ ಊರಿನ ಜನರು ಬಂದು ಅವನ ಸೇವಾ ಮಾಡಬೇಕು. ಇದು ನಿಮ್ಮೂರ್ ಜಾತ್ರೆ ತಿಳಿತಿಲ್ಲೋ?
5: ಮಾಡೋಣ್ರಿ ಗೌಡ್ರ, ನಾವೆಲ್ಲ ಅವನ ಜಾತ್ರೆಗೆ ಬಂದು ತನು ಮನದಿಂದ ದುಡಿತೀವಿ. ಆದ್ರ ಮಾರೆಮ್ಮಗ ಪ್ರಾಣಿ ಬಲಿ ಕೊಡ್ತೀರಂತೆ, ಅದನ್ನ ನಾವು ಖಂಡಿಸ್ಲಿಕ್ಕೆ ಬಂದೇವಿ ಗೌಡ್ರ.
2: ಯಾಕ್ರಪ್ಪ, ಯಾಕೆ ಬಲಿ ಕೊಡಬಾರ್ದು? ಊರಾಗ ಮೂರು ವರ್ಷದಿಂದ ಸರಿಯಾಗಿ ಮಳೆ ಆಗ್ಲಿಲ್ಲ, ಇದು ನಮ್ಮೂರ ಮಾರಮ್ಮನ ಪ್ರಕೋಪ ಅಲ್ದ ಮತ್ತಿನ್ನೇನು. ಅಮ್ಮ ಬಲಿ ಬಲಿ ಕೇಳಾಕತ್ತಾಳೋ ಬಲಿ?
5: ಅಲ್ಲ ಗೌಡ್ರ, ಆ ಮಾರಮ್ಮ ತಾನ ಪ್ರೀತಿಯಿಂದ ಹುಟ್ಟಿಸಿದ ತನ್ನ ಪ್ರಾಣಿಯನ್ನ ತಾನ ಬಲಿಯಾಗಿ ಕೇಳ್ತಾಳೇನ? ಎಲ್ ಸಾವುಕಾರ ಇಲ್ಲ, ಅಮ್ಮ ಕೇಳೋದು ನಮ್ಮಲ್ಲಿರುವ ಅಂಧಕಾರದ ಅನಕ್ಷರತೆಯ ಅಜ್ಞಾನದ ಬಲಿಯನ್ನ. ನಮಗ ಈ ಭೂಮಿ ಮೇಲೆ ಬದುಕೋದ್ ಎಷ್ಟ ಹಕ್ಕು ಅದನೋ ಅಷ್ಟ ಹಕ್ಕು ಆ ಪ್ರಾಣಿಗೂ ಅದ. ದಯವಿಟ್ಟು ಪ್ರಾಣಿ ಬಲಿ ಕೊಡಬೇಡ್ರಿ ಗೌಡ್ರ.
2: ಏ ಬಾಳಪ್ಪ, ನಮ್ಮ ತಲತಲಾಂತರಿಂದ ನಡೆದು ಬಂದ ಈ ಬಲಿಯನ್ನ ನಾವು ಬಿಟ್ಟಿದ್ದಕ್ಕ ನಮಗ ಈ ಗತಿ ಬಂದಿರೋದು. ಪ್ರಾಣಿ ಬಲಿ ಕೊಡೋದು ಅಪರಾಧ ಅಂತಂದ್ರ ನಮ್ಮ ಹಿರಿಯರು ಯಾಕೆ ಪ್ರಾಣಿ ಬಲಿ ಕೊಡ್ತಿದ್ರು? ಲೇ ಹುಚ್ಚ, ನಿಮ್ಮ ಅಜ್ಜ ನಿಮ್ಮ ಅಪ್ಪ ಎಲ್ಲಾರು ನಮ್ಮ ಮನ್ಯಾಗ ಕೂಲಿ ಕೆಲಸ ಮಾಡಿ ಹೋಗ್ಯಾರು. ಅವ್ರ ಯಾರು ನಿನ್ನಂಗ ನಮಗ್ ಬುದ್ಧಿ ಹೇಳಿಲ್ಲ. ನೀನ್ ಬಾಳ ಶಾಣೆ ಆಗಾಕ ಹೋಗಾಕ ಹೋಗಬೇಡ. ಊರಾಗ ನೀನೊಬ್ರ ಚಂದಾಗಿರ್ಬೇಕು, ಉಳಿದವರೆಲ್ಲ ತಾಯಿ ಕೋಪಕ್ ಸಿಕ್ಕು ಕಾಲರ ಡೆಂಗು ರೋಗಕ್ ಸಿಕ್ಕು ಸಾಯ್ಬೇಕನ. ನಾವು ಪ್ರಾಣಿ ಬಲಿ ಕೊಡಬೇಕಂತ ನಿರ್ಧಾರ ಮಾಡೇವಿ, ಕೊಡ್ತೀವಿ. ನೀ ಅದೇನ್ ಮಾಡ್ಕೋತ್ಯ ಮಾಡ್ಕೋ ಹೋಗ.
5: ಏನಾತ್ ಗೌಡ್ರ, ಏನಾತು ನಿಮ್ ಬಾಯಿ ತುಂಬ ರಕ್ತ, ಏನಾಗ್ಲಿಕ್ಕೆ ಹೇಳ್ರಿ ಗೌಡ್ರ, ಬರ್ರಿಯೋ ಏ ಬಶ್ಯ ಬಾಯ್ಲೆ ದವಾಖಾನೆ.

0: ತಗೊಂಡು ಗೌಡ್ರನ್ನ ಹೋಗ್ಬೇಕು ಲಘುನ ಬರ್ರಿ. ಆ ಕಲ್ಲಪ್ಪನ ಕಾರ್ ಐತೆ ನೋಡು, ದೌಡ್ ಬಾ ಲಘು ಬಾ.
1: ಅಯ್ಯಯ್ಯೋ ಏನಾತ್ರಿ, ಇದೇನ್ ಬಾಯಿ ತುಂಬಾ ರಕ್ತ. ಮಾತಾಡ್ರಿ ಮಾತಾಡ್ರಿ, ನಿಮ್ ಧ್ವನಿ ಯಾಕೆ ಹಿಂಗ್ ಬದ್ಲಾಗಿದ? ಅಲ್ಲೋ ಬಾಳ್ಯ ಏನಾಗೈತಿ ನೀನ ಹೇಳು. ಇದು ಆ ಮಾರಮ್ಮನ ಕೋಪನೋ ತಮ್ಮ?
2: ಗೌಡ್ರ ಗೌಡ್ರ ಮಾತಾಡ್ರಿ, ಗೌಡ್ರ ಗೌಡ್ರ ಗೌಡ್ರ ಗೌಡ್ರ ಗೌಡ್ರ ಅಲ್ರಿ ಗೌಡ್ರ, ಕಲ್ಲಪ್ಪನ ಕಾರ್ ಬಂತು, ಹತ್ ಹತ್ರಿ ಸಾವಕಾಶ ಹತ್ರಿ ಸಾವಕಾಶ ಹತ್ರಿ. ಏನಾತು ಬಾಳಪ್ಪ ಇದು? ನಾ ಹೇಳಿಲ್ಲ ನಿನಗ ಇದೆಲ್ಲ ಆ ಮಾರಮ್ಮನ ಕಾಟ ಅಂತ? ಬರ್ಬರ್ರಿ ಸಾವಕಾಶ ಸಾವಕಾಶ ಸಾವಕಾಶ ಹೇಳ್ರಿ ಸಾವಕಾಶ ಸಾವಕಾಶ. ಅವರ ನೀವ್ ಅಲ್ಲಿ ಕೂಡ್ರಿ, ನಾನು ಹೋಗಿ ಚೀಟಿ ಮಾಡ್ಕೊಂಡ್ಬರ್ತೀನಿ. ಗೌಡ್ರ ಗೌಡ್ರ ಬರ್ರಿ ಬರ್ರಿ, ಡಾಕ್ಟರ್ ಕರ್ಲಾಕತ್ತಾರ ಬರ್ರಿ.
3: ಹ್ಮ್ ಬಾಯ್ ಓಪನ್ ಮಾಡ್ರಿ. ಸಾವಕಾಶ ಸಾವಕಾಶ, ಎಷ್ಟು ದಿನದಿಂದ ಬಾಯಾಗಿಂದ ಹಿಂಗ ರಕ್ತ ಬೀಳಕತ್ತದ? ಹೆದರ್ಬೇಡ್ರಿ ಹೆದರ್ಬೇಡ್ರಿ, ಬಾಯ್ ತೆಗಿರಿ. ಓ ಎಲೆ ಅಡಿಕೆ ತಂಬಾಕಿನ ಚಟ ಅದ ನೀವ್ರಿಗೆ?
1: ಹೌದ್ರಿ ಗೌಡ್ರು ಎಲೆ ಅಡಿಕೆ ಜೊತೆ ತಂಬಾಕನು ಹಾಕ್ತಾರ, ಬಾಳ ವರ್ಷದಿಂದ ತಲುಪ ಮಾಡ್ತಾರ. ಯಾಕ್ರಿ ಡಾಕ್ಟರ್ ಏನಾದ್ರ ತಪ್ಪಾತೇನ್ರಿ? ಏನಾತ್ ಹೇಳ್ರಿ, ನಮಗ್ ಬಾಳ ಗಾಬರಿ ಆಗ್ಲಿಕ್ಕತ್ತದ. ಇದು ಆ ಮಾರಮ್ಮನ ಶಾಪ ಅಂತ ನಿಮಗೂ ಅನಿಸ್ತದ?
3: ಯಾ ಮಾರಮ್ಮನ ಶಾಪಮ್ಮ, ಇದು ಯಾವ ಶಾಪನೂ ಅಲ್ಲ, ಯಾವ ದೇವಿ ಸಿಟ್ಟು ಅಲ್ಲ, ಇದು ಬಾಳ ವರ್ಷದಿಂದ ತಂಬಾಕ ತಿನ್ಕೋತ ಬಂದಿರೋ ಕೆಟ್ಟ ಪರಿಣಾಮ. ಇವ್ರಿಗೆ ಬಾಯ್ ಕ್ಯಾನ್ಸರ್ ಆಗ್ಯದ. ನಾನು ನಮ್ಮೂರ್ ಫೇಮಸ್ ಕ್ಯಾನ್ಸರ್ ಡಾಕ್ಟರ್ ಇದಾರಲ್ಲ ಡಾಕ್ಟರ್ ಮಾಯಾ ವಿಲಾಸ್, ಅವ್ರಿಗೆ ಒಂದು ಲೆಟರ್ ಬರೆದು ಕೊಡ್ತೀನಿ, ಅವ್ರನ್ನ ಹೋಗಿ ಭೇಟಿ ಮಾಡ್ರಿ. ಓಕೆ?
1: ಆಯ್ತ್ರಿಪ್ಪ, ನನ್ನ ಗಂಡನ್ ಜೀವಕ್ಕೆ ಏನು ತ್ರಾಸಿಲ್ಲಲ್ರಿ. ಮತ್ತ
3: ನೋಡ್ರಿ, ನಿಮ್ ಯಜಮಾನ್ರು ಬಾಳ ವರ್ಷದಿಂದ ತಂಬಾಕ್ ತಿನ್ಕೋತ ಬಂದಾರ, ತಂಬಾಕದ ಅತಿ ಸೇವನೆಯಿಂದ ಕ್ಯಾನ್ಸರ್ ಆಗೋ ಅಪಾಯಗಳು ಬಹಳ ಅವ. ಬಾಯಿಯೊಳಗ ಹುಣ್ಣಾಗ್ತಾವ, ಆಹಾರ ನುಂಗ್ಲಿಕ್ಕೆ ತ್ರಾಸ ಆಗ್ತದ, ಬಾಯಿಂದ ದುರ್ವಾಸನೆ ಬರ್ತದ. ಅದಕ್ಕ ಇಲ್ಲೋಡ್ರಿ ಈಗಿಂದೀಗನ ಚಿಕಿತ್ಸೆ ತಗೋಬೇಕು. ಅದಕ್ಕ ನೀವು ತಡ ಮಾಡದ ಡಾಕ್ಟರ್ ಮಾಯಾ ವಿಲಾಸ್ ಅವ್ರನ್ನ ಭೇಟಿ ಮಾಡ್ರಿ.
1: ವಶಾ
2: ಅವರ
1: ಬಗಲಾಗ ಕೈ ಹಾಕಿ ಹಿಡ್ಕೊಳ್ಳೋ ಗೌಡ್ರನ್ನ. ಇದೇನ್ ಬಂತವ ಅಂತೀನಿ, ಇನ್ನೂ ಏನೇನದನೋ ಆ ಮಾರವನ ಸಿಟ್ಟು. ಯವ್ವ ಮಾರವ್ವ, ಹಂಗ ಸಿಟ್ಟಿಗೆ ಹೇಳ್ಬೇಡವ, ನಮ್ಮ ಯಜಮಾನ್ರು ಆರಾಮಾಗಿ ಮನೆಗ್ ಬರ್ಲಿ, ತಪ್ಪದ ನಿನ್ನ ಜಾತ್ರೆ ಮಾಡ್ತೀವಿ, ನಮ್ಮನ್ನ ಕ್ಷಮಿಸ್ಬಿಡವ ಕ್ಷಮಿಸ್ಬಿಡು.

0: ಡಾಕ್ಟರ್ ಮಾಯಾ ವಿಲಾಸ್ ಅವ್ರನ್ನ ಭೇಟಿಯಾಗಬೇಕಿತ್ತು. ಮತ್ತ ನಮ್ಮೂರು ಡಾಕ್ಟರ್ ಕಡೆಯಿಂದ ಒಂದು ಚೀಟಿನೂ ತಂದೀವಿ. ನಮ್ಮ ಯಜಮಾನರಿಗೆ ಬಹಳ ತ್ರಾಸಾಗಿದ್ರಿವ.
1: ಅಲ್ಲಿ ಕೂಡ್ರಿ, ಡಾಕ್ಟರ್ ಇನ್ನೂ ಬಂದಿಲ್ಲ. ಅನಕ ನಿಮ್ ಹೆಸರು ಊರು ಬರೆಸಿ ಚೀಟಿ ಮಾಡಿಸ್ರಿ, ಡಾಕ್ಟರ್ ಈಗ ಬರ್ತಾರ.
0: ನಾವು ಅಕ್ಷರಪುರದಿಂದ ಬಂದಿವ್ರಿ. ಇವ್ರ ಹೆಸರು ವಿಲಾಸ್ ಗೌಡ್ರು. ಹೌದ್ರಿ ಅವ್ವ, ನೀವು ನಿಮ್ಮನ್ನ ಎಲ್ಲೋ ನೋಡಿದ ನೆನಪು.
1: ನೀವು ಅಕ್ಷರಪುರದವ್ರೇನ?
0: ಹ್ಞೂನ್ರಿ.
1: ನಿಮ್ ಹೆಸರು ಲಕ್ಷ್ಮವಲ್ರಿ?
0: ಹೌದ್ರಿ.
1: ಹಂಗಾರೆ ನನ್ ಗುರ್ತ ಹತ್ತಲಿಲ್ರ ನಿಮಗ? ನಾ ಯಾರು ಹೇಳ್ರಿ ನೋಡೋಣ.
0: ನೀವ್ ಯಾರಂತ ನನ್ ಗುರ್ತ ಹತ್ತಲ್ತ್ರಿ ಅವ.
1: ನಾನ್ರಿ ಶಾಂತವ್ವ, ನಿಮ್ ಹೆರಿಗೆ ಮಾಡಿಸ್ದೇಕಿ ಸೂಲಗಿತ್ತಿ ಶಾಂತವ್ವ.
0: ಯವ್ವ ಹೆಂಗ್ ಬದ್ಲಾಗಿಲ್ಲ ಯವ್ವ, ನನಗ್ ಒಟ್ಟ ಗುರ್ತ ಹತ್ತವಲ್ತು.
1: ಹೌದ್ರಿ.
0: ನಮ್ಮ ಯಜಮಾನರಿಗೆ ಆರಾಮಿಲ್ವ, ಅದೇನ ಬಹಳಷ್ಟು ತಂಬಾಕ್ ತಿಂದದಕ್ಕ ಬಾಯಿಗಿಂದ ರಕ್ತ ಬರ್ಲಿಕ್ಕತ್ತದ. ಅದಕ್ಕ ಈಗ ಡಾಕ್ಟರ್ ಕಡೆ ಬಂದಿನಿ. ಹೆಂಗರ್ ಮಾಡಿ ನನ್ನ ಗಂಡನ ಉಳಿಸ್ಕೊಡ್ರಿ ವಾ, ಉಳಿಸ್ಕೊಡ್ರಿ.
1: ಅಳಬ್ಯಾಡ್ರಿ, ಡಾಕ್ಟರ್ ಬರ್ಲಿ, ನಾನೆಲ್ಲ ಹೇಳ್ತೀನಿ, ಕೂಡ್ರಿಲ್ಲೇ. ಅದೇ ಡಾಕ್ಟರ್ ಬಾಯಿ ಬಂದ ಬಿಟ್ರು ನೋಡ್ರಿ.
2: ಶಾಂತಮ್ಮ.
1: ಲಕ್ಷ್ಮವ್ವ, ಓ ಲಕ್ಷ್ಮವ್ವ, ಗೌಡ್ರನ್ನ ಸಾವಕಾಶ ಒಳಗ್ ಕರ್ಕೊಂಡು ಹೋಗು, ಡಾಕ್ಟರ್ ಕರಿಲಿಕ್ ಹತ್ತಾರ. ನೀ ಏನ್ ಹೆದರ್ಬೇಡ, ನಾನೆಲ್ಲ ಡಾಕ್ಟರ್ಗೆ ಹೇಳೇನಿ, ನಡಿ ಒಳಗ
2: ಬರ್ರಿ. ಬರಿ ಬರಿ ಕೂಡ್ರಿ, ಬಾಯಿ ತೆಗಿರಿ. ಓ ನೋಡ್ರಿ ಯಜಮಾನ್ರ, ಈ ಕೂಡ್ಲೇ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರ ಬಹಳ ಕಷ್ಟ ಆಗ್ತೈತಿ. ನಾನು ಚೀಟಿ ಬರೆದು ಕೊಡ್ತೀನಿ, ಕೌಂಟರ್ನಾಗ ದುಡ್ಡು ಕಟ್ರಿ, ತಡ ಮಾಡದಷ್ಟು ನಿಮಗ ತೊಂದ್ರಿ. ಹೋಗ್ರಿ ಹೋಗ್ರಿ, ಕಟ್ಬಿಡ್ರಿ. ನೆಕ್ಸ್ಟ್.
0: ಶಾಂತವ್ವ, ನಾವು ಮನೆಗಿಂದ ರೊಕ್ಕ ತರದ ಹಂಗ ಎದ್ದು ಬಂದೇವಿ. ಈಗಿಂದೀಗ 30,000 ರೂಪಾಯಿ ತುಂಬಬೇಕು ಅಂದ್ರ ಎಲ್ಲಿಂದ ತರೋದು ನೀನ ಹೇಳು. ನನಗ ದಿಕ್ಕ ತೋರ್ಸ್ದಂಗ ಆಗೈತಿ. ಇದ್ ಒಬ್ಬ ಮಗ ಜೈಲ್ ಸೇರ್ಯಾನ, ಈಗ ನನಗ ನೀನ ದಿಕ್ಕವ್ವ, ನೀನ ದಿಕ್ಕು.
1: ಅಲ್ರಿ ಅವ್ವಾರ, ಅಷ್ಟೊಂದು ರೊಕ್ಕದ ವ್ಯವಸ್ಥೆ ನಾನು.

0: ಎಲ್ಲಿಂದ ಮಾಡ್ಲಿ? ಆತು, ಗೌಡನ ಹಳ್ಳಿ ಕರ್ಕೊಂಡು ಹೋಗಿ ಹೆಂಗಾರ ಮಾಡಿ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ.
1: ಇಲ್ರವ್ವ, ಬಹಳ ದಿವಸ ಬಿಡೋ ಹಂಗಿಲ್ಲ. ತಡ್ರಿಲ್ಲೇ, ಡಾಕ್ಟರ್ ಮಾಯಾ ಅವ್ರನ್ನ ಇನ್ನೊಂದ್ ಸಾರಿ ಹೋಗಿ ಕೇಳ್ಕೊಳ್ರಿ, ಅವ್ರು ಖರೇನ ನಿಮ್ಗ್ ಸಹಾಯ ಮಾಡ್ತಾರ.
2: ಲಕ್ಷ್ಮಿ, ನಾ ಹೋಗಿ ಆ ಡಾಕ್ಟರ್ ಬಾಯಿನ ಕೈ ಮುಗಿದು ಕೇಳ್ತೀನಿ.
1: ಡಾಕ್ಟರ್, ಇವರು ಅಕ್ಷರಪುರದ ವಿಲಾಸ್ ಗೌಡ್ರು, ನಿಮ್ಗ ಏನೋ ಕೇಳ್ತಾರಂತ.
3: ಬರ್ರಿ ಬರ್ರಿ, ಕುತ್ಕೊಳ್ರಿ.
2: ಹೆಂಗರ ಮಾಡಿ ನನ್ ಬದುಕಿಸುವ. ಈಗ ನಮ್ ರೊಕ್ಕಿಲ್ಲ, ಇನ್ ನಮ್ಮ ಹಳ್ಳಿಗೆ ಹೋಗಿ ರೊಕ್ಕ ತರೋಣಂದ್ರೆ ಬಾಳ ಹೊತ್ತಾಗ್ತತೆ ವಾ. ಈಗ ನೀವ ನಮ್ ಪಾಲಿನ ದೇವರು, ಹೆಂಗರ ಮಾಡಿ ನನ್ನ ಬದುಕಿಸುವ. ನೀ
3: ಕಾಲಿಗೆ ಅಳಬೇಡ್ರಿ, ಅಳಬೇಡ್ರಿ. ಆಯ್ತು, ನಿಮ್ ದುಡ್ಡು ನಾನೇ ಕಟ್ತೀನಿ, ಆಮೇಲೆ ತಂದು ಕೊಡ್ರಿ. ಈಗ ಆಪರೇಷನ್ ರೆಡಿ ಆಗ್ರಿ ಮೊದ್ಲ.
2: ಅಥವಾ ಲಕ್ಷ್ಮಿ,
0: ಸಮಾಧಾನ ಮಾಡಿ.
3: ಅಮ್ಮ, ಈಗ ನಿಮ್ ಯಜಮಾನ್ರು ಅಪಾಯದಿಂದ ಪಾರಾಗ್ಯಾರ. ಇನ್ನಾದ್ರೂ ತಂಬಾಕ್ ತಿನ್ನೋದನ್ನ ಬಿಡಾಕ್ ಹೇಳ್ರಿ. ತಂಬಾಕ್ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಆಗ್ತೈತಿ, ಒಸಡಿಗಳು ಹಾಳಾಗ್ತಾವ. ಅಷ್ಟೇ ಯಾಕ, ತಿನ್ನಾಕ ಕುಡಿಯಾಕ ಸಹಿತ ಬಹಳ ತ್ರಾಸ ಆಗ್ತೈತಿ. ದೇಹದ ತೂಕ ದಿನದಿಂದ ದಿನಕ್ಕ ಕಡಿಮೆ ಹಾಕೊಂತ ಬರ್ತೈತಿ.
0: ಡಾಕ್ಟರ್ ವಾ, ನೀವು ನಮ್ ಪಾಲಿನ ದೇವ್ರು, ನನ್ನ ಮಾಂಗಲ್ಯ ಉಳಿಸ್ಕೊಟ್ಟು ದೇವ್ರು ನೀವು.
2: ಡಾಕ್ಟರ್ ಬಾಯಿ, ನಮ್ ಮ್ಯಾಲ ನಿಮ್ಗೆ ಇಷ್ಟ ಯಾಕೆ ಪ್ರೀತಿ? ನೀವ ರೊಕ್ಕ ಕೊಟ್ಟು ರಕ್ತನ ಕೊಟ್ಟು ನನ್ನ ಬದುಕಿಸಿದ್ರಿ ಯಾಕೆ? ನೀವು ನಿಜವಾಗ್ಲೂ ನಮ್ಮೂರ ದ್ಯಾಮವ್ವ ದೇವಿ ನೀನು. ಈಗ ನಿಮ್ ಉಪಕಾರನ ಹೆಂಗ್ ತೀರಿಸ್ಲಿ ಅಂತ.
3: ಅಮ್ಮ, ನಿಮ್ಮ ಮಾಂಗಲ್ಯನ ಉಳಿಸ್ಕೊಂಡ್ರಿ, ಆದ್ರ ನಿಮ್ಮ ಮಗಳನ್ನ ಉಳಿಸ್ಕೊಳ್ಳಕ್ ಯಾಕಾಗ್ಲಿಲ್ಲ? ಹುಟ್ಟಿದ ದಿನಾನ ಆಕಿನ ಹೊರಗ್ ಹಾಕಿಬಿಟ್ರಿ, ಹೌದಲ್ಲ?
0: ಡಾಕ್ಟರ್ ವಾ, ನನ್ನ ಮಗಳಿದ್ದು ನಿನಗೆ ಹೆಂಗ್ ಗೊತ್ತು?
1: ಗೌರ, ಈಕಿ ನಿಮ್ಮ ಮನಿ ದ್ಯಾಮವ್ವ ದೇವರು ಅಲ್ಲ, ನಿಮ್ಮ ಮನಿ ಮಗಳು ಮಾಯಾ.
2: ಏನ್ ಹೇಳಕತ್ತೀರಿ ಲಕ್ಷ್ಮಿ? ಲಕ್ಷ್ಮಿ,
1: ಈಕಿ ತಾನು ಹುಟ್ಟಿದ ದಿನಾನ ತನ್ನ ತಾಯಿ ತಂದೆಯರಿಗೆ ಬೇಡಾಗಿ ಮನಿ ತೇಜಸ್ವಿ ಬಂದ ನತದೃಷ್ಟಿ. ಗೌರ, ಈಕಿ ನಿಮ್ಮ ಮಗಳು ಡಾಕ್ಟರ್ ಮಾಯಾ, ನಿಮಗ ಮರು ಜೀವ ಕೊಟ್ಟ ನಿಮ್ಮ ಕರುಳ ಬಳ್ಳಿ ಅಂದ. ನೀವ್ ಹೇಳದಂಗ ನಿಮ್ಮ ಮಗಳನ್ನ ಹುಟ್ಟಿದ ದಿವಸನ ನಾನು ಕುತ್ತಿಗೆ ಹಿಚ್ಕಿ ಕೊಂದಿದ್ರ ಇವತ್ತ ಒಬ್ಬ ಫೇಮಸ್ ಡಾಕ್ಟರ್ ನಾವು ಕಳ್ಕೋತಿದ್ವಿ. ನೀವು ಆಕೆಯ ತಂದಿ ಅಂತ ಗೊತ್ತಾದ ಮೇಲೆ ಸಂತೋಷದಿಂದ ಕುಣಿದಾಡ್ಬಿಟ್ಲು.
2: ಲಕ್ಷ್ಮಿ,
1: ನಿಮ್ಮನ್ನ ಹೆಂಗರ ಮಾಡಿ ಬದುಕಿಸ್ಕೋಬೇಕು ಅಂತ ತಾನ ರಕ್ತ ಕೊಟ್ಟು ಹಗಲು ರಾತ್ರಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನ ಉಳಿಸಿಕೊಂಡಾಕಿ. ಖರೆ ಹೇಳ್ತೀನಿ ಗೌರ, ಆಕಿಗೆ ನಿಮ್ ಮೇಲೆ ಅದಷ್ಟು ಪ್ರೀತಿ ಅದ ಅಂದ್ರ ತನ್ನ ಹೆಸರು ಮುಂದ ನಿಮ್ ಹೆಸರು ಹಾಕೊಂಡಾಳ, ಡಾಕ್ಟರ್ ಮಾಯಾ ವಿಲಾಸ್ ಅಂತ ಕರೀರಿ ಅಂತ ಹೇಳ್ತಾಳ.
0: ಮಾಯಾ ಮಗಳ, ನಿನ್ನ ನೆನೆಸಲಾರದ ದಿನಾನ ಇಲ್ಲ. ಹೆತ್ತ ಕರುಳು ನೋಡು, ಹೆಣ್ಣೆಂದು ಹೀಯಾಳಿಸುವವರಿಗೆ ನೀನು ಸರಿಯಾದ ಪಾಠ ಕಲಿಸಿದಿ. ಹೆಣ್ಣಿನ ಮಹತ್ವವನ್ನ, ಹೆಣ್ಣಿನ ತಾಕತ್ತನ್ನ, ಹೆಣ್ಣಿನ ತಾಳ್ಮೆಯನ್ನ ಎತ್ತಿ ತೋರಿಸಿದ ನಿನಗೆ ದೇವಿ ಎಂದು ಕೈ ಎತ್ತಿ ಮುಗಿಯಲಿ. ಇಲ್ಲ ಇಲ್ಲ, ಬಾ ನನ್ನ ಮಗಳ ಅಂತ ನಿನ್ನ ಅಪ್ಪಿ ಮುದ್ದಾಡ್ಲಿ. ನನಗೇನು ಗೊತ್ತಾಗೋಲ್ತವಾ, ನನಗೇನು ಗೊತ್ತಾಗೋಲ್ತು.
3: ಅಪ್ಪ, ನಾ ನಿಮಗ್ ಬೇಡದ ಮಗಳಲ್ಲೇನಪ್ಪ. ಅಪ್ಪ, ನಾ ಈಗ ಬೆಳೆದ ದುಡ್ಡಕ್ಕೆ ಆಗೇನಿ ದುಡಿತೀನಿ. ನಾ ನಿಮಗೆ ಈಗ ಭಾರ ಅಲ್ಲಪ್ಪ. ನನ್ನ ಮದುವೆಗೆ ಬೇಕಾಗುವಷ್ಟು ರೊಕ್ಕನು ಮಾಡಿಟ್ಟೇನಿ. ನಿಮಗ ನನ್ನ ಬೆಳೆಸೋ ಖರ್ಚಾಗ್ಲಿ ಅಥವಾ ಮದುವೆ ವರದಕ್ಷಿಣೆ ಖರ್ಚಾಗ್ಲಿ ಯಾವುದು ಇಲ್ಲಪ್ಪ.
2: ಮಗಳ,
3: ಈಗಾದ್ರೂ ನನ್ನನ್ನ ನಿಮ್ ಮನೆಯೊಳಗ್ ಕರ್ಕೊಂತೀನಪ್ಪ. ನನಗ ನನ್ನ ಮನೆಯಾಗ, ನಾವು ಹುಟ್ಟಿದ ಮನೆಯಾಗ ಸ್ವಲ್ಪ ದಿನನಾದ್ರೂ ಇರೋದಕ್ಕ ಅನುವು ಮಾಡಿಕೊಡ್ರಿಪ್ಪ. ನಾ ಹುಟ್ಟಿದ ಮನೆಯೊಳಗ ನಾ ಬದುಕಿ ಬಾಳೋದು ಅದು ನನ್ನ ಹಕ್ಕು.
2: ಮಗಳ, ಹಿಂಗ್ ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯವ್ವ? ಹೆಣ್ಣಾಗಿ ಹುಟ್ಟಿ ಬಂದ ನನ್ನ ಮಗಳನ್ನ ತುಚ್ಛವಾಗಿ ಕಂಡು ಹೊರ ಹಾಕಿದ್ದಕ್ಕ ಈಗ ಸಂಕಟ ಆಗಕತ್ತೆ ನನಗೆ. ನನ್ನ ಮೂಡು ತನಕ ಅಮ್ಮನ ಮಡಿಲಲ್ಲಿ ಆನಂದವಾಗಿ ಬೆಳಿಬೇಕಾಗಿದ್ದ ನೀನು ತಾಯಿದ್ರು ತಾಯಿ ಇಲ್ಲದ ತಬ್ಲಿ ಹಂಗ ಬೆಳಿಬೇಕಾ? ಮಗಳ, ನನಗ ಅಪ್ಪ ಅನಬೇಡವಾ. ಮಗಳ, ನನ್ನನ್ನು ಕ್ಷಮಿಸಿಬಿಡುವ, ಈಗ ನನ್ನ ತಪ್ಪಿನ ಅರಿವಾಗೈತಿ. ನಿನ್ನ ಹೆಸರು ಮುಂದೆ ಈ ದುಷ್ಟ ತಂದೆ ಹೆಸರು ಹಾಕೊಂಡಿಯಲ್ಲವ, ಅರ್ಹತೆ ನನಗಿಲ್ಲವಾ?
3: ಹಂಗನ್ಬೇಡ್ರಿ ಅಪ್ಪ, ನೀವು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ. ನಾತು, ನೀವು ನನಗೆ ಜನ್ಮ ಕೊಟ್ಟು ತಂದಲ್ಲೇನು?
2: ನನ್ನ ಹೆಸರನ್ನ, ನಮ್ಮ ಮನೆತನದ ಹೆಸರನ್ನ ಇಡೀ ರಾಜ್ಯದ ತುಂಬಾ ಪ್ರಸಿದ್ಧಿ ಆಗುವಂಗ ಮಾಡಿಬಿಟ್ಟಿ ಮಗಳೇ. ಹೆಣ್ಣು ಮಗಳು ಸಂಸಾರಕ್ಕೆ ಹುಣ್ಣಲ್ಲ, ಸಂಸಾರಕ್ಕೆ ಕಣ್ಣು ಅಂತ ತೋರಿಸಿಕೊಟ್ಟೆ. ಭೇಷ್ ಮಗಳ, ಭೇಷ್.
4: ಗೌಡ್ರ, ಈಗ ಹೆಂಗಿದ್ದೀರಿ?
2: ಬಾರಪ್ಪ ಬಾಳಪ್ಪ, ನನ್ನ ಎಲ್ಲಾ ರೋಗಗಳು ಮಾಯಾಗಿ ಹೋದ ನೋಡು. ಯಾಕಂದ್ರ ನನ್ನ ಮಗಳು ಸಿಕ್ಬಿಟ್ಲು,
5: ಅಭಿಮಾನ

0: ಹೆಮ್ಮೆಯಿಂದ ಹೇಳ್ತೀನಿ, ಡಾಕ್ಟರ್ ಮಾಯಾ ವಿಲಾಸ್ ನನ್ನ ಮುದ್ದಿನ ಮಗಳು. ನಡಿಪ ಬಾಳಪ್ಪ, ನಿಂತಿರುವ ನಮ್ಮೂರ್ ಜಾತ್ರೆಯನ್ನ ಮತ್ತೆ ಮುಂದುವರಿಸೋಣ. ಆದ್ರ ಜಾತ್ರೆ ಅಂದ ಮ್ಯಾಲ ಬಲಿ ಕೊಡಾಕ ಬೇಕು.
1: ಗೌಡ್ರ, ಇದೇನಿದು ಜಾತ್ರೆ ಮಾಡೋಣ, ಆದ್ರ ಬಲಿ ಅಂತಂದ್ರ?
0: ಹೆದರ್ ಬೇಡ ಬಾಳಪ್ಪ, ಬಲಿ ಕೊಡೋಣ. ಆದ್ರ ಮುಗ್ಧ ಪ್ರಾಣಿನಲ್ಲ, ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಮನಿ ಮಾಡಿ ನಿಂತಿದ್ದ ಅನಕ್ಷರತೆ, ಅಂಧಕಾರ, ಅಂಧ ವಿಶ್ವಾಸಗಳನ್ನ ಬಲಿ ಕೊಡೋಣ. ನಮ್ಮ ಹಳ್ಳಿನ ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡೋಣ ಅಂತ ಆ ಮಾರಮ್ಮನ ಮುಂದ ಪಣ ತೊಡೋಣ.
1: ನಿಮ್ಮ ಮಗಳಿಂದ ನಮ್ಮ ಅಕ್ಷರಪುರ ರಾಜ್ಯ ನಕಾಶೆಯಲ್ಲಿ ವಜ್ರದ ಹಳ್ಳಿನಂತೆ ಹೊಳೆಯಿದೆ. ನಡೀರಿ ಗೌಡ್ರ, ಹೊರಡೋಣ.
0: ಬಾಳಪ್ಪ, ನೀವು ಮುಂದೆ ನಡೀರಿ, ನಾನು ನಮ್ಮ ಮಗಳ ಕಾರ್ನ್ಯಾಗ ನಮ್ಮೂರಿಗೆ ಬರ್ತೀನಿ.
2: ಮಗಳು ಮನೆಯ ಬೆಳಕು ನಾಟಕವನ್ನ ಕೇಳುತ್ತಿದ್ದೀರಿ. ರಚನೆ ಪ್ರಕಾಶ್ ಕಕ್ಕನವರ್. ಪಾತ್ರವರ್ಗ ವಿಲಾಸ ಗೌಡ, ಸಿಎಸ್ ಪಾಟೀಲ್ ಕುಲಕರ್ಣಿ, ಲಕ್ಷ್ಮಿ ರಾಧಾ ಬೇವಿನಕಟ್ಟಿ, ಬಶ್ಯ ಗೋಪಾಲ್ ಉಣಕಲ್, ಸೂಲಗಿತ್ತಿ ಶಾಂತವ್ವ, ಅರ್ಚನಾ ಬೆಂಗೇರಿ, ಬಾಳಪ್ಪ ನಾರಾಯಣ ಭಾದ್ರಿ, ಚಿದಾನಂದ ರಾಜಶೇಖರ್ ಕುರಿಯವರ್, ಡಾಕ್ಟರ್ ಶಶಿಧರ್ ನರೇಂದ್ರ, ಡಾಕ್ಟರ್ ಮಾಯಾ ಸನ್ಮತಿ ಅಂಗಡಿ.
3: ಆಕಾಶವಾಣಿ ಚಿತ್ರದುರ್ಗ, ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.